ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ. ಇದು ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಭಕ್ತಿಯ ಸುದ್ದಿಯಲ್ಲಿ ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ഒഞ്ചി കത്തപ്പിപ്പോനിക്കിലേക്ക് ഒഞ്ചി റെയിൽവേ ട്രാക്ക് ഉപ്പുണ്ടു ദിനോല റെയിൽവേ പോപ്പുനഞ്ചിത്തിന ട്രാക്ക് ആയിത്ത ബരിട്ട് കുടൊഞ്ചി ഐക്ക് അറ്റാച്ച് ആദ്യ കുടൊഞ്ചി റെയിൽവേ ട്രാക്ക് ഇപ്പുണ്ടു ആ ബരിത്ത ഒഞ്ചി റെയിൽവേ ട്രാക്ക് പരത്ത് റെയിൽവേ ട്രാക്ക് ഹെച്ച് ഉപയോഗ ആവാന്തന റെയിൽവേ ട്രാക്ക് ഒഞ്ചി ദിനോല റെയിൽ പോപ്പുനഞ്ചിന ഒഞ്ചി ട്രാക്ക് ഒഞ്ചി ദിന റെയിൽ ബന്നക ദാദാണ്ട് ദിനോല റെയിൽ പോപ്പിന ഈ ട്രാക്കിട് ഒഞ്ചി പത്ത് ജോക്കുലു ഗൊബ്ബൊന്നിത്ത ಈ ಹಾಳು ಬುರುದಿನ ಟ್ರ್ಯಾಕ್ಡ್ ಒಂಜಿ ಬಾಲ ಗೊಬ್ಬೊಂದಿತ್ತು ಐತಾ ತೆಗೆದಾದನ ಗೊಬ್ಬೊಂದಿತ್ತು ಟ್ರೈನ್ ದೇ ಬನ್ನಗ ಆಯ್ಕೆ ದೂರಡ್ ತೋಜುಂಡು ಅಂಚಿಡ್ದು ಪತ್ತು ಜೋಕುಲು ಏಪಲ ಪೊಪ್ಪುನ ಟ್ರ್ಯಾಕ್ಡ್ ಗೊಬ್ಬೊಂದಿಲ್ಲ ಇಂಚಿಡ್ದು ಒಂಜಿ ಬಾಲ ಗೊಬ್ಬೊಂದುಂಡು ಸಹಜವಾದ ಯೋಚನೆ ಮಲ್ಪು ಯಾನಿತ್ತು ಒಯ್ಟು ಪೊಪ್ಪುನು ಮಾತಿರಲ್ಲ ನಿಖಿಲಿತ ಪೊಸಿಷನ್ ಇತ್ತನಲ್ಲವೇನು ಯೋಚನೆ ಮಲ್ಪುವರು ದಾದ ಯೋಚನೆ ಅಯ್ಯೋ ಪತ್ತು ಜೋಕ್ಲೇನು ಕೆರ್ಪುನ ಮಾರೆ ಸಹಿತ ಒಂಜಾಂಡಲ್ಲ ಸೈಯಾಡು ಅತ್ತ ಹಾಳು ಬುರುದಿನ ಟ್ರ್ಯಾಕ್ಡ್ ಮನುಷ್ಯ ಸಹಜವಾದ ಅಂಚಿಗೆ ನಮಗೆ ಒಯ್ಪುಂಡು ಅಂಚಿಗೆ ಪೋಪ ಯಾನು ಈ ಕತೆನ ಮೂಲ ದಾಯ ಬನ್ನೊಂದಿಲ್ಲ ಪಂಡ ಇನ್ನೀ ನೇತ್ರಾವತಿದ ವಿಚಾರ ಬಂದಾಗ ನಮ್ಮ ತುಳುನಾಡದ ಸ್ಥಿತಿ ಈ ಒಂಜಿ ಟ್ರ್ಯಾಕಡಿತ್ತಿನ ಬಾಲದ ಲೆಕ್ಕ ಆತನು ನಮ್ಮನ ಜನಸಂಖ್ಯೆ ಕಮ್ಮಿ ಉಂಡು ಪ್ರತಿಭಟನಾ ಶಕ್ತಿ ಕಮ್ಮಿ ಉಂಡು ನಮ್ಮಟ ಒಗ್ಗಟ್ಟು ಕಮ್ಮಿ ಉಂಡು ಹೋಂಡ ಪಾಡು ಒಂಜಿ ತುಳುನಾಡು ಅಂಚಿಡ್ದು ರಾಜಕೀಯ ಒತ್ತಡ ಅಕ್ಲಕ್ಕಲ್ನ ಸ್ವಾರ್ಥಗ ಅಕ್ಲಕ್ಕಲ್ನ ಉದ್ದೇಶ ಈಡೇರಿಸವರ ಸಲಾದ ನಮ್ಮ ಈ ಒಂಜಿ ಬಾಲೆ ಪೋಂಡ ಪಾಡು ಪಂಡದು ನೇತ್ರಾವತಿ ಇದ ವಿಷಯ ನಮಕ ಅನ್ಯಾಯ ಮಲ್ತಂದುಲ್ಲೇರು ನಮ್ಮ ನನ್ನಲ ಒಗ್ಗಟ್ಟಾದ ಲಕ್ಕದು ಉಂತದು ಮುಂದೇನು ಪ್ರತಿಭಟನೆ ಮಲ್ತಿ ಜಂದಾಂಡ ಎಲ್ಲ ಒಂದು ನಮಕ್ ಭಾರಿ ಮಲ್ಲ ಕಂಟಕ ಪುಂಡು ಅಕಲು ಪನವೀರು ನಮ್ಮ ಮಿತ್ತಿಡ್ದು ನೀರು ತಿರ್ಗಾಬ ಹೆಚ್ಚಿದ ನೀರನ್ನು ಮಾತ್ರ ತಿರ್ಗಾಬ ಪಂಡದು ಯಾನು ಇತ್ತೇನೆ ಅಂತರ್ಜಲ ತಕತ ಪಂಡ ಅಂತರ್ಜಲ ಭೂಮಿಗೆ ನೀರು ಹಿಂಗೊಂದಿತ್ತಂಡ ಮಾತ್ರ ಭೂಮಿ ತಂಪಿಪ್ಪುಂಡು ಒಂಜಿ ಎಕ್ಸೆಸ್ ನೀರಾವಡು ಹೆಚ್ಚಿದ ನೀರಾವಡು ಕಮ್ಮಿದ ನೀರಾವಡು ಆ ತೋಡು ಬರತೊಂದು ಪೋವೊಂದಿತ್ತಂಡ ಅವು ಅಂಚನೆ ಭೂಮಿಗೆ ಹಿಂಗೊಂದಿಪ್ಪುಂಡು ಭೂಮಿ ತಂಪೊಂದಿಪ್ಪುಂಡು ಮೊಕ್ಕಲು ಹೆಚ್ಚುವರಿ ಜಲವನ್ನು ತಿರುಗಿಸ್ತೇವೆ ಪಂಡದ ಅಂಚಿ ತಿರುಗಿಸಾಂಡಲ್ಲ ನಮ್ಮ ಭೂಮಿಗೆ ನೀರು ಹಿಂಗುಜಿ ನಮ್ಮ ಭೂಮಿ ಬರಡಾಪುಂಡು ಕ್ರಮೇಣ ಡ್ರೈ ಆಪುಂಡು ಒಂದು ಖಾಲಿ ರೂಟ್ ಹತ್ತು ನೇತ್ರಾವತಿ ಪೋಪುನ ಖಾಲಿ ರಸ್ತೆ ಹತ್ತ ರಸ್ತೆದ ಅಡಿಟ್ಟು ನೀರು ಹಿಂಗೆ ಹಿಂಗದು ನಮ್ಮ ಇಡೀ ತುಳುನಾಡು ನಾವು ತಂಪು ಮಲ್ತೊಂದು ಪೋಂದುಂಡು ಅಂಚಾದ ನಮ್ಮ ಎಚ್ಚರ ಆಯುಜಿಂಡ ಆ ಒಂಜಿ ಬಾಲೆಗಾಯಿನ ಸ್ಥಿತಿ ನಮಕಲ ಆಪುಂಡು ಪನ್ಪುನು ಎನ್ನ ಅಭಿಪ್ರಾಯ ದೇವರದಾಸಿಮಯ್ಯ ಪನ್ಪುನವರಿ ಮಹಾಕವಿ ಒಂಜಿ ಒಂಜಿ ಕಾವ್ಯಾಡು ಪನ್ಪೆ ಪ್ರಕೃತಿ ಭಾಷೆ ಅತ್ತ ಈ ನೆಲ ಜಲ ವಾ ರೀತಿ ಒಂಜೈ ಕೊಂಜಿ ಸಂಬಂಧ ಒಂಜಿ ಉಂಡು ಪಂಡದ ಪನ್ಪೆ ಮರದೊಳಗೆ ಮಂದಾಗ್ನಿಯ ಉರಿಯದಂತೆ ಇರಿಸಿದೆ ಯೋಚನೆ ಮಾಡಪ್ಲೆ ಮರದ ಒಳಗೆ ಅಗ್ನಿಯನ್ನು ಉರಿಯದ ಹಾಗೆ ಇರಿಸಿದೆ ನೊರೆ ಹಾಲೊಳಗೆ ತುಪ್ಪವನ್ನು ಕಾಣದಂತೆ ಇರಿಸಿದೆ ನೊರೆ ಬರ್ಪುನ ಪೇರಡು ನೈ ಉಂಡು ಅವು ಎರೆಗ್ಲ ತೋಜುಜಿ ಈ ದೇಹದೊಳು ಆತ್ಮವನ್ನು ಕಾಣದಂತೆ ಇರಿಸಿದೆ ಈ ದೇಹಡೊಂಜಿ ಆತ್ಮ ಉಂಡು ಅವೆಲ್ಲ ತೂವಂದಿಲಕ ದೀತರ ದೇವರೇ ನೀ ಬೆರೆಸುವ ಪರಿಗೆ ಬೆರಗಾದಿನಯ್ಯ ರಾಮನಾಥ ಪನ್ಪೇರು ದೇವರೇ ಈರು ಒಂಜೈ ಕೊಂಜಿ ಎಂಚ ಬೆರವಣಿಗೆ ಮಲ್ಪುವರು ಅವೇಕೆ ಯಾನು ಭಾರಿ ಚಕಿತ ಆತ ಭಾರಿ ಆಶ್ಚರ್ಯ ಆಪುಂಡು ಓಪಂಡದು ಅಂಚ ಆತಂಡು ಅಂಚ ಉಂಡು ನಮ್ಮ ಪ್ರಕೃತಿ ಕಾಲಿ ನೇತ್ರಾವತಿ ನೀರು ತಿರುಗಿಕೊಡ್ಲೆ ಗಾಯಿಜಿ ಅಲ್ಪ ಏತು ಜೀವರಾಶಿ ಉಂಡು ಏತು ಜೀವ ಸಂಕುಲ ಉಂಡು ಪ್ರಕೃತಿ ಉಂಡು ನೀರು ಉಂಡು ತೀರ್ಥದ ಎಂಕಲ್ನ ಇಡೀ ಜೀವನದ ಸೆಲೆ ಆಯ್ತ ಮೂಲ ಅಲ್ಪ ಉಂಡು ಒಂಜೈ ಕೊಂಜಿ ಸಂಬಂಧಿತ ಅವೇನು ನಮ್ಮ ಹಾಳು ಮಂತೊಂಡಂಡ ಎಲ್ಲ ನಮ್ಮ ಬಿಜಾಪುರ ಅತ್ತಂಡ ಗದಗ ಹುಬ್ಬಳ್ಳಿದ ಪರಿಸ್ಥಿತಿ ನಮಕ್ಲ ಬರ್ಪುಂಡು ನಮ್ಮ ಪ್ರವಾಸ ಪೋನಾಗ ಎಡ್ಡೆಡ್ಡ ಜಾಗಕ್ಕೆ ಪೋಪನೈತ ಒಟ್ಟುಗೂ ಇಂಚಿನ ಜಾಗಗಳ ವರ ಪೋದು ತೂಂಡ ಅಕ್ಲಿ ಏತು ಭಂಗ ಬರೋಂದುಲ್ಲೇರು ಅಕಲ್ನ ಪರಿಸ್ಥಿತಿ ನಮಕ ಇತ್ತ ಬತ್ತಂಡ ಎಂಚ ಆವು ಪನ್ಪುನ ಅವೇನು ಯೋಚನೆ ಮಲ್ತನ ಎಂಕ್ಲೆ ಗೊತ್ತಾಪುಂಡು ನೇತ್ರಾವತಿ ಪಂಡ ನಮ್ಮ ದಾಯಗು ನಮ್ಮ ದಾಯಗು ನೆಲ ಜಲನ ಸಂರಕ್ಷಣೆ ಮಲ್ಪೋಡು ಒಂದೇನು ಮಾತ ಯೋಚನೆ ಮಲ್ಪುನಾಗ ಎನ್ನ ಮನಸ್ಸಿಡು ಬತ್ತಂಡ ತುಳುವಪ್ಪೆನ ಉಡಲ ದಿಂಜಾಲೆ ಪಂಡದು ತುಳುನಾಡದ ಉಡಲ ದಿಂಜಾಲೆ ಪನ್ಪುನ ಕಾನ್ಸೆಪ್ಟ್ ಬರ್ರ ಮುಖ್ಯ ಕಾರಣನೇ ಒಂದು ಕಾಲಿ ನೀರು ಪೋಂಡಯ ಒಂದು ಭೂಮಿದ ಒಲಾಯಿ ನೀರು ಸೇರೋಡು ಅಂಚಾದ ಮಾತಾಡಲ್ಲ ತುಳು ಬಂದಲಡ ತುಳು ಅಭಿಮಾನಿಲಡ ಎನ್ನ ನಿವೇದನದಾದ ಪಂಡ ಭಾಷೆನು ಒರಿಪಾಲೆ ನಾಡನು ಒರಿಪಾಲೆ ಆಯ್ತ ಒಟ್ಟುಗೂ ನೆಲ ಜಲ ಒರಿಪಾಲೆ ಒಂದು ಮಾತ ಒಟ್ಟುಗೂ ಒರಿಪಾಂಡ ಮಾತ್ರ ನಮ್ಮ ಎಲ್ಲ ಎಡ್ಡ ದಿನ ತೂಪ ಇಜ್ಜಿನ ಅಂಡ ನಮಕ್ ನಮ್ಮ ಭಂಗದ ದಿನಕ್ಕೆ ತೂವೋಡ

ಈತನೇಟ ತುಳುನಾಡದ ಉಡಲ ದಿಂಜಿನ ನೆಲ ಜಲ ಈ ಇಸಯವಾದ ಪಾತೆರ್ನಾರು ಡಾಕ್ಟರ್ ಆಕಾಶ್ ರಾಜ್ ಸಂತೆಕಟ್ಟೆ. ಇಡಗು ಇನಿತ ತುಳು ಕಾರ್ಯಕ್ರಮ ಮುಗಿಂದು ಎಲ್ಲದ ಕಾರ್ಯಕ್ರಮಗಳು ಕೂಡ ತಿಕ್ಕುಗ ಮಾತ್ರೆಗಿಲ್ಲ ಸುಲ್ಮೆಲು.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಹಾಯ್, ಹಲೋ, ನಮಸ್ಕಾರ. ರೇಡಿಯೋ ನಿನಾದ ಕೇಳುಗರೆಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಿ ಕನ್ನಡ ಸಿನಿಮಾ ಗೀತೆಗಳ ಪರಂಪರೆಯನ್ನ ನೆನಪಿಸಿಕೊಳ್ಳುವ ಕಾರ್ಯಕ್ರಮ ಸಿನಿರಾಗ. ನಾನು ನಿಮ್ಮ ವಿರಾಟ್.

ಕನ್ನಡ ಸಿನಿಮಾ ಗೀತೆಗಳು ಹೊಳೆಸಿದ ಆಲೋಚನಾ ಕ್ರಮಗಳು, ಸ್ಫೂರ್ತಿಯ ನೆಲೆಗಳು ಮತ್ತು ಐತಿಹಾಸಿಕ ವಿವರಗಳು, ಬದುಕನ್ನ ಚಂದಗಾಣಿಸಿಕೊಳ್ಳಬಹುದಾದ ಸಾಧ್ಯತೆಗಳು ಈ ಗೀತೆಗಳ ಜೊತೆಗೆ ಇವೆ. ಇಂತಹ ಅಪರೂಪದ ಅಂಶಗಳನ್ನು ಚರ್ಚಿಸುವ ಕಾರ್ಯಕ್ರಮದ ಸಂಚಿಕೆಯೇ ಸಿನಿರಾಗ.

ನಾವು ಹಿಂದಿನ ಎಪಿಸೋಡ್ ಅಲ್ಲಿ ಭಾರತೀಯ ಚಲನಚಿತ್ರರಂಗದ ವಿಶೇಷ ಅಸ್ಮಿತೆಯನ್ನ ಚಲನಚಿತ್ರ ಗೀತೆಗಳ ನಂಟಿನೊಂದಿಗೆ ಚರ್ಚಿಸಿದ್ವಿ. ನಾವು ಇವತ್ತು ಕನ್ನಡ ಚಲನಚಿತ್ರರಂಗ ಮತ್ತು ಅದರ ಮುಖಾಂತರ ಹೊಮ್ಮಿರುವಂತಹ ಸಾಹಿತ್ಯಿಕ ಸತ್ವವನ್ನ ಗೀತೆಗಳ ನೆಲೆಯಲ್ಲಿ ಚರ್ಚಿಸಬಹುದು ಅಂತ ಅನ್ಸುತ್ತೆ. ನನಗೆ ಕನ್ನಡದ ಭಾಷಿಕ ಸೊಗಡು ಸಾಹಿತ್ಯಾತ್ಮಕವಾಗಿ ಹೆಚ್ಚು ಆಪ್ತವಾಗಿ ಧ್ವನಿಸಿದ್ದು ಚಲನಚಿತ್ರ ಗೀತೆಗಳ ಮುಖಾಂತರ ಅಂತ ಅನ್ಸುತ್ತೆ. ಕೇವಲ ಕನ್ನಡ ಚಲನಚಿತ್ರರಂಗ ಮಾತ್ರ ಅಲ್ಲ, ಭಾರತದ ಬೇರೆ ಬೇರೆ ಪ್ರಾದೇಶಿಕ ಚಲನಚಿತ್ರ ರಂಗಗಳಿದಾವಲ್ಲ, ಅವುಗಳ ಮುಖಾಂತರ ಚಲನಚಿತ್ರ ಗೀತೆಗಳು ಸಂಗೀತದ ನೆರವಿನೊಂದಿಗೆ ಭಾಷಿಕ ಅಸ್ಮಿತೆಯನ್ನು ಅತ್ಯಂತ ಸತ್ವಯುತವಾಗಿ ದಾಟಿಸಿದಾವೆ ಅಂತ ಅನ್ಸುತ್ತೆ. ಅದು ಪಶ್ಚಿಮ ಬಂಗಾಳದ ಚಲನಚಿತ್ರರಂಗ ಆಗಿರಬಹುದು, ನಮ್ಮದೇ ಸೌತ್ ಇಂಡಿಯನ್ ಸಿನಿಮಾ ವಲಯಗಳಾಗಿರಬಹುದು, ಅದು ಮಲಯಾಳಂ ಆಗಿರಬಹುದು, ತಮಿಳು ಆಗಿರಬಹುದು, ತೆಲುಗು ಆಗಿರಬಹುದು, ಕನ್ನಡವೂ ಸೇರಿದಂತೆ ದಕ್ಷಿಣ ಭಾರತದ ಮತ್ತು ಉತ್ತರ ಭಾರತದ ಒಟ್ಟು ಅಖಂಡ ಭಾರತದ ಪ್ರಾದೇಶಿಕ ಅಸ್ಮಿತೆ ಚಲನಚಿತ್ರ ಗೀತೆಗಳ ಮುಖಾಂತರ ತುಂಬಾ ಸತ್ವಯುತವಾಗಿ ದಾಟಿಕೊಂಡಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ನೀವು ಪಾಶ್ಚಾತ್ಯರ ಚಲನಚಿತ್ರ ವಲಯದಲ್ಲಿ ಈ ಬಗೆಯ ಕಲಾತ್ಮಕ ಅಸ್ಮಿತೆಯನ್ನು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಭಾರತೀಯ ಸಿನಿಮಾ ಗೀತೆಗಳದ್ದೇ ಒಂದು ಬಗೆಯ ವಿಶೇಷ ಅಸ್ಮಿತೆ ಇದೆ ಅಂತ ಅನ್ಸುತ್ತೆ ನನಗೆ ಆ ದೃಷ್ಟಿಯಲ್ಲಿ. ಹಾಗಾಗಿ ಕನ್ನಡದ ಸಿನಿಮಾ ಗೀತೆಗಳನ್ನ ಈ ನೆಲೆಯಲ್ಲಿ ನೋಡಿದಾಗ ನಮಗೆ ಅನೇಕ ಒಳಹುಗಳು ಸಿಗ್ತವೆ. ಅಲ್ಲಿ ಪ್ರೀತಿ ಇದೆ, ಪ್ರೇಮ ಇದೆ, ಬದುಕಿನ ಬೇರೆ ಬೇರೆ ಆಯಾಮಗಳನ್ನು ದಾಟಿಸುವಂತ ದಾರ್ಶನಿಕತೆ ಇದೆ. ಸೊ ವರ್ತಮಾನದಲ್ಲಿನ ಎಲ್ಲಾ ವಿವರಗಳನ್ನ ಕಾವ್ಯಾತ್ಮಕಗೊಳಿಸಿ ಕೇಳುಗರನ್ನ ತನ್ಮಯಗೊಳಿಸುವಂತ ಶಕ್ತಿ ಸಂಗೀತಕ್ಕೆ ಇರುತ್ತಲ್ಲ, ಆ ಸಂಗೀತವನ್ನ ನಮ್ಮ ಚಲನಚಿತ್ರ ಸಂಗೀತ ಕಲಾವಿದರು ಮತ್ತು ಚಲನಚಿತ್ರ ಗೀತೆ ರಚನೆಕಾರರು ತುಂಬಾ ಚೆನ್ನಾಗಿ ಆ ಸಾಧ್ಯತೆಯನ್ನು ಬೆಳೆಸ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಹಾಗಾಗಿ ನನಗೆ ನಿರ್ದೇಶಕರು ಮತ್ತು ಚಲನಚಿತ್ರ ಗೀತ ರಚನೆಕಾರರು ಮತ್ತು ಚಲನಚಿತ್ರ ಸಂಗೀತಕಾರರು ಈ ಮೂವರ ಸಂಯೋಜನಾತ್ಮಕ ಐಡೆಂಟಿಟಿ ಇದೆಯಲ್ಲ, ಅದು ಎಸ್ಪೆಷಲಿ ಭಾರತೀಯ ಚಲನಚಿತ್ರರಂಗದಲ್ಲಿ ವಿಶೇಷವಾದಂಥ ಕೊಡುಗೆಗಳನ್ನು ಕೊಟ್ಟಿದೆ.

ಬಾಳಸಲ್ಲ ಕನ್ನಡ ಭಾಷಿಕ ಅಸ್ಮಿತೆ ಅಂದ ತಕ್ಷಣನೇ ಕನ್ನಡ ಮಾತಾಡೋದಷ್ಟೇ ಭಾಷಿಕ ಅಸ್ಮಿತೆಯ ಭಾಗ ಅಂತ ಒಂದು ತಪ್ಪು ಕಲ್ಪನೆ ಇದೆ. ಅಂದ್ರೆ ನಾವು ಕನ್ನಡವನ್ನಷ್ಟೇ ಮಾತಾಡಬೇಕು, ಕರ್ನಾಟಕದಲ್ಲಿ ಕನ್ನಡವನ್ನಷ್ಟೇ ಮಾತಾಡಬೇಕು, ತಮಿಳುನಾಡಿಗೆ ಹೋದಾಗ ತಮಿಳನ್ನಷ್ಟೇ ಮಾತಾಡಬೇಕು ಅಂತ ಆ ಥರದ ಒಂದು ಭಾವ ಹುಟ್ಟಿಸುವಂಥ ತಪ್ಪು ಕಲ್ಪನೆಗಳಿದಾವಲ್ಲ, ಇವೆಲ್ಲವುಗಳನ್ನು ಹಿನ್ನೆಲೆಗೆ ಸರಿಸುವ ಹಾಗೆ ನಮ್ಮ ಚಲನಚಿತ್ರ ಸಂಗೀತಾತ್ಮಕ, ಚಲನಚಿತ್ರಾತ್ಮಕ, ಗೀತಾತ್ಮಕ ಅಸ್ಮಿತೆ ಇದೆ ಅಂತ ಅನ್ಸುತ್ತೆ. ಚಲನಚಿತ್ರ ಗೀತೆಗಳು ಏನು ಹೇಳಿದವು ಅಂತಂದರೆ, ನಾವೆಲ್ಲರೂ ಒಂದಾಗಿ ವೈವಿಧ್ಯತೆಯ ತತ್ವವನ್ನು ದಾಟಿಸಿದವರು ಅನ್ನುವ ಸತ್ಯವನ್ನು ಭಾರತೀಯ ಚಲನಚಿತ್ರರಂಗ, ವಿಶೇಷವಾಗಿ ಎಲ್ಲ ಪ್ರಾದೇಶಿಕ ಚಲನಚಿತ್ರ ವಲಯಗಳು ದಾಟಿಸಿದವೆ. ಅದಕ್ಕೆ ಪೂರಕವಾಗಿ ಗೀತೆಗಳು ಸ್ಪಂದಿಸಿದಾವೆ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ನೀವು ಸೌತ್ ಇಂಡಿಯಾ ಅಂತ ಬಂದಾಗ, ದಕ್ಷಿಣ ಭಾರತ ಅಂತ ಬಂದಾಗ, ಒಂದರೊಳಗೊಂದು ಸಂಸ್ಕೃತಿ ಬೆರೆತಂಥ ವಿಶೇಷತೆ ನಮ್ಮದು ಅಂತ. ಕನ್ನಡದ ಭಾಷೆಯ ಮೇಲೆ ದಕ್ಷಿಣ ಕನ್ನಡದ ಇತರ ಭಾಷೆಗಳ ಪರಿಣಾಮವೂ ಇರುತ್ತೆ, ಪ್ರಭಾವವೂ ಇರುತ್ತದೆ. ಇತರ ಭಾಷೆಗಳ ಮೇಲೆ ಕನ್ನಡದ ಭಾಷಿಕ ಪ್ರಭಾವವೂ ಇರುತ್ತದೆ. ಅದು ತಾತ್ವಿಕವಾಗಿರಬಹುದು, ಭಾಷಿಕ ವ್ಯಾಕರಣದ ನೆಲೆಗಟ್ಟಿನಲ್ಲಾಗಿರ್ಬೋದು. ನೀವು ಗಡಿ ಪ್ರದೇಶಗಳನ್ನು ನೋಡಿದಾಗ ಈ ಸತ್ಯ ಮನವರಿಕೆ ಆಗುತ್ತೆ. ಹಾಗಾಗಿ ನನಗೆ ಭಾಷೆಯ ಗಡಿಗಳನ್ನು ಮೀರಿದ ತತ್ವವನ್ನು ದಾಟಿಸಿದಂಥ ಶಕ್ತಿ ಚಲನಚಿತ್ರ ಗೀತೆಗಳಿಗೆ ಇದೆ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ನಮಗೆ ಗಡಿನಾಡ ಭಾಗಕ್ಕೆ ಹೋದರೆ ತೆಲುಗಿನ ಗೀತೆಗಳು ಅವರಿಗೆ ಆಪ್ತ ಅನ್ನಿಸ್ತವೆ, ಅಥವಾ ಕಾಸರಗೋಡಿನಲ್ಲಿ ನೀವು ಹೋದರೆ ಮಲಯಾಳಂನ ಗೀತೆಗಳು ಅವರಿಗೆ ಆಪ್ತ ಅಂತ ಅನ್ನಿಸ್ತವೆ. ಕನ್ನಡದವರಿಗೆ ಎರಡು, ಅಂದರೆ ಈಗ ಬೀದರ್ನ ಭಾಗಕ್ಕೆ ಹೋದರೆ ಮಹಾರಾಷ್ಟ್ರದ ಮರಾಠಿ ಗಡಿಯ ಅಲ್ಲಿರೋರಿಗೆ ಅಲ್ಲಿಯ ಗೀತೆಗಳು ತುಂಬ ಆಪ್ತ ಅಂತ ಅನಿಸುತ್ತೆ. ಅಂದರೆ ಸಂಕರಾಂತ ನಾವು ಒಂದು ಪದ ಬಳಸ್ತೀವಿ, ಅಂದರೆ ಒಂದು ಭಾಷೆ ಮತ್ತೊಂದರೊಳಗೆ ಬೆರೆತು ಅದು ಹೊಸದೊಂದು ಸೌಂದರ್ಯವನ್ನು ದಾಟಿಸೋದು ಅಂತ. ಇದನ್ನು ನಾವು ಅರ್ಥ ಮಾಡಿಕೊಳ್ಳುವಲ್ಲಿ ಸೋತಿದ್ದೀವಿ ಅಂತ, ನಾವು ಗಡಿಗಳನ್ನು ಗೆರೆಗೀಚಿ ನಿಲ್ಲಿಸಿ ಒಬ್ರಿಗೊಬ್ರು ವಿರೋಧಿಗಳನ್ನು ತಂದುಕೊಳ್ತೀವಲ್ಲ, ಇದನ್ನು ನಮ್ಮ ಸಾಹಿತ್ಯ ಕೂಡ ಈ ತಪ್ಪು ಕಲ್ಪನೆಯನ್ನು ಸಾಹಿತ್ಯ, ಕನ್ನಡ ಸಾಹಿತ್ಯ ಅಥವಾ ಪ್ರಾದೇಶಿಕ ಭಾಷಾ ಸಾಹಿತ್ಯ ಒಡೆದಿದೆ. ಅದು ಚಲನಚಿತ್ರ ಕೂಡ ಈ ಕೆಲಸವನ್ನು ತುಂಬ ಶ್ರದ್ಧೆಯಿಂದ ಮಾಡಿದೆ. ಗೀತೆಗಳಂತೂ ನಮ್ಮನ್ನು ಬೆಸೆಯುವ ಕೊಂಡಿಗಳಾಗಿ ಕೆಲಸ ಮಾಡಿದ್ದಾವೆ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಈ ನೆಲೆಯಲ್ಲಿ ನೋಡೋದಾದರೆ ಕನ್ನಡದ ಸೊಗಡಿದೆಯಲ್ಲ, ಅದು ಒಂದು ಸಾಫ್ಟ್ ಲೇಯರ್ಡ್ ಐಡೆಂಟಿಟಿ ಅಂತ ನಾವು ಕರಿತೀವಿ. ಅಂದರೆ ನಾವು ತುಂಬ ಸಹಿಷ್ಣುಗಳು, ಸೌಹಾರ್ದತೆಯನ್ನು ಬಯಸುವವರು. ಇದನ್ನು ಕನ್ನಡದ ಅನೇಕ ಚಲನಚಿತ್ರ ಗೀತೆಗಳು ಧ್ವನಿಸಿದ್ದಾವೆ. ಈಗ ವಿಷ್ಣುವರ್ಧನ್ ಅಭಿನಯದ ಒಂದು ಸಿನಿಮಾವನ್ನು ನೆನಪು ಮಾಡಿಕೊಂಡ್ರೆ ಕರ್ನಾಟಕದ ಇತಿಹಾಸವನ್ನು ಮೆಲುಕು ಹಾಕಿರುವಂಥ ಸಾಂಗ್ ಅದು. ಅಂದರೆ ಇಡೀ ಕನ್ನಡದ ಇತಿಹಾಸವನ್ನು ನೆನಪಿಸ್ತಾನೆ, ಕನ್ನಡಕ್ಕಿರುವಂಥ ಒಂದು ಸೌಜನ್ಯದ ಸೊಗಡು ಅಥವಾ ಒಂದು ಸೌಮ್ಯವಾದಿ ಸೊಗಡನ್ನು ಪರಿಚಯಿಸುವಂಥ ಕೆಲಸವನ್ನು ಆ ಗೀತೆ ಮಾಡ್ತದೆ. ಆ ಥರದ ಅನೇಕ ಗೀತೆಗಳಿದ್ದಾವೆ. ಅಂದರೆ ನಮಗೆ ಇತಿಹಾಸವನ್ನು ಕಲುಕುವ, ಅಂದರೆ ಸುಳ್ಳುಗಳ ಜೊತೆಗೆ ಕಲುಕುವಂಥ ಪ್ರಯತ್ನಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ಕನ್ನಡದ್ದೇ ಆಗಿರುವಂಥ ಒಂದು ವಿಶೇಷ ಹಿರಿಮೆಯನ್ನು ಮನವರಿಕೆ ಮಾಡಿಕೊಡುವಂತಹ ಒಂದು ಪ್ರಯತ್ನ ಇದೆಯಲ್ಲ, ಅದು ನನಗೆ ತುಂಬ ಮಹತ್ವದ್ದಂತ ಅನಿಸುತ್ತೆ. ನನಗೆ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಬಂದಂತ ಕರ್ನಾಟಕದ ಇತಿಹಾಸದಲ್ಲಿ ಆ ಎಲ್ಲ ವಿವರಗಳನ್ನು ಕೊಡಮಾಡುವಂತ ಒಂದು ಕೆಲಸ ಆಗುತ್ತಲ್ಲ, ನನಗೆ ಆ ಥರದ ಗೀತೆಗಳು ತುಂಬ ಮಹತ್ವದ ಗೀತೆಗಳು ಅಂತ ಅನಿಸುತ್ತೆ ನನಗೆ.

ನಾನು ಅದಾಗ್ಲೇ ಹೇಳಿದ ಹಾಗೆ ಗಡಿಗಳ ನೆಲೆಗಳಲ್ಲಿ ನಾವು ನಮ್ಮದೇ ಶ್ರೇಷ್ಠ ಅನ್ನೋದಕ್ಕಿಂತ ಕನ್ನಡಕ್ಕಿರುವಂಥ ಒಂದು ಎಲ್ಲವನ್ನು ಒಳಗೊಳ್ಳುವಂಥ ಒಂದು ಶಕ್ತಿಯನ್ನು ದಾಟಿಸುವಂಥ ಆ ಮೌಲ್ಯ ಇದೆಯಲ್ಲ, ಅದನ್ನು ತುಂಬ ಇಷ್ಟ ಆಗುತ್ತೆ ನನಗೆ. ಹೀಗಾಗಿಯೇ ನನಗೆ ಕನ್ನಡದ ಚಲನಚಿತ್ರ ಗೀತೆಗಳು ಕೇವಲ ರಂಜನಾತ್ಮಕವಾಗಿ ಮಾತ್ರ ಅಲ್ಲ, ನಾವು ಕಳೆದ ಎಪಿಸೋಡ್ನಲ್ಲಿ ಹೇಳಿದ ಹಾಗೆ ವಿವೇಕವನ್ನು ಕೂಡ ಹೊಡೆಸ್ತವೆ. ಇನ್ನೊಬ್ಬರನ್ನು ನಾವು ಹೆಂಗೆ ನೋಡಬೇಕು? ಈಗ ನೋಡಿ, ದಕ್ಷಿಣ ಭಾರತದ ಉಳಿದ ರಾಜ್ಯಗಳವರ ಭಾಷಿಕರೆಲ್ಲರೂ ಕೂಡ ಪರಭಾಷಿಕರಲ್ಲ. ನಮ್ಮಲ್ಲಿ ಏನಾಗಿದೆ ಅಂದರೆ ಅವರು ಪರಭಾಷಿಕರು ಅಂತ ಅನ್ನೋದೇ ಒಂದು ದೊಡ್ಡ ಒಂದು ಮಿಸ್ಕನ್ಸೆಪ್ಷನ್ ಅಂತ ಅನಿಸುತ್ತೆ. ಅವರು ನಮ್ಮ ಸಹೋದರ ಭಾಷಿಕರು ಅವರೆಲ್ಲ. ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಇದು ಈ ಕಾವ್ಯ ನಮಗೇನು ಹೇಳುತ್ತೆ? ನಾಡಗೀತೆ ನಮ್ಮ ಪಕ್ಕದಲ್ಲಿರುವಂಥ ರಾಜ್ಯದ ಭಾಷಿಕರು ನಮ್ಮ ಸಹೋದರ ಭಾಷಿಕರು ಅನ್ನುವ ತತ್ವವನ್ನೇ ಪ್ರತಿಪಾದಿಸ್ತದಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಳ್ಳುವಲ್ಲಿ ಸೋತಿದ್ದೀವಿ. ಈ ಸತ್ವವನ್ನು ಸಾಹಿತ್ಯ ಹೇಗೆ, ಜಯ ಭಾರತ ಜನನೀಯ ತನುಜಾತೆ ಗೀತೆ ಹೇಗೆ ದಾಟಿಸಿತೋ, ಚಲನಚಿತ್ರ ಗೀತೆಗಳು ಕೂಡ ಈ ತತ್ವವನ್ನು, ಈ ವಿವೇಕವನ್ನು ಬೇರೆ ಬೇರೆ ರೀತಿಯಲ್ಲಿ ದಾಟಿಸಿದಾವೆ ಅಂತ ಅನಿಸುತ್ತೆ. ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು ಅನ್ನುವಂಥದ್ದು ಒಂದು ಹಾಡಿದೆ. ಅದು ತಾರಕಸ್ವರದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ.

ನಿಮಗೆ ನೋಡಿ ಅದು ಆ ತಾರಕ ಸ್ವರ ಏನ್ ಧ್ವನಿಸುತ್ತೆ ಅಂತಂದ್ರೆ ನಾವೇ ಶ್ರೇಷ್ಠ ಅನ್ನುವ ಧ್ವನಿ ಇಲ್ಲ ಅದರೊಳಗೆ. ಅದು ತುಂಬಾ ಸೌಮ್ಯವಾದಿ ಗುಣದ ಒಂದು ಸಂಗೀತಾತ್ಮಕ ದಾಟಿಸುವಿಕೆಯ ಪ್ರಯೋಗ ಅದು. ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು ಅಂತ ಅದನ್ನು ನೆರೆಟ್ ಮಾಡ್ತಾ ಮಾಡ್ತಾ ಮಾಡ್ತಾ ಕನ್ನಡದ ಒಂದು ನಿಜವಾದ ಅಸ್ಮಿತೆಯನ್ನ ದಾಟಿಸುತ್ತೆ.

0: ಕಲಿತನು ಮನಕ್ಕೆ ಕನ್ನಡ ನುಡಿ ಮುತ್ತೆ ಅಂದ ಪೂರ್ವದ ಪುಣ್ಯವೋ ಪಡೆದಿಹ ಭಾಗ್ಯವೋ.
1: ಹಾಗಾಗಿ ಇನ್ನೊಂದು ಗೀತೆ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋತೀನಿ, ಕನ್ನಡಮ್ಮನ ದೇವಾಲಯ ಅಂತ ಒಂದು ಸಾಲಿನೊಂದಿಗೆ ಶುರುವಾಗುವಂಥ ಪದ್ಯ, ಒಂದು ದೈವಿಕ ನೆಲಗಟ್ಟಿನಲ್ಲಿ ಭಾಷೆಯನ್ನು ನೋಡುವಂಥ ಪ್ರಯೋಗಶೀಲತೆ ಅದು.

ತುಂಬಾ ರೇರೆಸ್ಟ್ ಆಫ್ ದ ರೇರ್. ನಿಮಗೆ ದೈವಿಕತೆ ಅಂತಂದ್ರೆ ನೀವು ಮೌಢ್ಯ ಅಂತ ಅಂದ್ಕೊಳ್ಬೇಕಾದಾಗತ್ತ ಇಲ್ಲ. ದೈವಿಕತೆ ಅಂತಂದ್ರೆ ಒಂದು ಪಾರದರ್ಶಕತೆ, ಒಂದು ಸತ್ಯ, ಒಂದು ನೈತಿಕ ಐಡೆಂಟಿಟಿಯ ನೆಲೆಗಟ್ಟಿನಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ನನಗೆ ಕನ್ನಡಮ್ಮನನ್ನೇ ದೇವಾಲಯದ ಅಸ್ಮಿತೆಯ ಭಾಗವಾಗಿ ನೋಡೋದಿದೆಯಲ್ಲ, ಅದು ಭಾವುಕವೂ ಹೌದು ಬೌದ್ಧಿಕವೂ ಹೌದು ಅಂತ. ಅಲ್ಲಿ ನನಗೇನೋ ಸಿಗತ್ತೆ ಅಂತ ಆ ಗೀತೆ ಕೇಳ್ತಾ ಹೋದಂಗೆಲ್ಲ ಕನ್ನಡದ ತಾಯಿ ಅಂತ ನಾನು ಏನು ಅನ್ಕೋತೀನಲ್ಲ ಅದು ನನ್ನೊಳಗೆ ಅಂತಸ್ಥ ಆಗ್ತಾಳೆ ಕನ್ನಡದ ತಾಯಿ. ನಾನು ಕನ್ನಡದ ತಾಯಿಯನ್ನು ನಾನು ಹೇಗೆ ಆವಾಹಿಸಿಕೊಂಡು ನನ್ನೊಳಗಿನ ಒಂದು ಪ್ರಜ್ಞೆಯನ್ನು ಹೇಗೆ ಮರುರೂಪಿಸಿಕೊಳ್ಬೇಕು ಅನ್ನುವಂಥ ಸತ್ವ ನನಗೆ ಗೊತ್ತಾಗತ್ತಲ್ಲ. ನನಗೆ ಚಲನಚಿತ್ರ ಗೀತೆಗಳ ನಿಜವಾದ ಗೆಲುವು ಇರೋದು ಇಲ್ಲೇ ಅಂತ ಅನಿಸುತ್ತೆ ನನಗೆ. ಅಂದರೆ ಗೋಡೆಗಳನ್ನು ಕಟ್ಟುವ ಒಂದು ಮೀನಾಗಿರುವಂಥ ಕೆಲವು ಗೀತೆಗಳು ಬಂದಿದ್ದಾವೆ, ಬಟ್ ಅಂತಹ ಗೋಡೆಗಳನ್ನು ಒಡೆಯಬಲ್ಲಂಥ ಕಥನದ ಭಾಗವಾಗಿರುವಂಥ ನಿಜವಾದ ಭಾಷಿಕ ಅಸ್ಮಿತೆಯ ನಿಜವಾದ ವಿವೇಚನೆಯನ್ನು ಒಡಿಸುವಂಥ ಗೀತೆಗಳು ಕೂಡ ಬಂದಿವೆ. ಅದರಲ್ಲಿ ನನಗೆ ಈ ಗೀತೆ ಕನ್ನಡಮ್ಮನ ದೇವಾಲಯ ನನಗೆ ತುಂಬ ಮಹತ್ವದ್ದಂತ.

ಮತ್ತೆ ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು ಅಂತ ಹೇಳುವಂತ ಪದ್ಯ ಇದೆಯಲ್ಲ ನೀವು, ಅಂದ್ರೆ ಆ ಸಿನಿಮಾದ ಭಾಗವಾಗಿ ನೋಡಿದಾಗ ಅದಕ್ಕೊಂದು ಅದರದ ಆದ್ಯತೆ ಇದೆ. ಆ ಸಿನಿಮಾದ ಭಾಗವಾಗಿ ಆ ಗೀತೆಯನ್ನು ನೋಡಿದಾಗ ಅದು ಹೊಡೆಸುವ ಅರ್ಥ ಒಂದು ರೀತಿಯದ್ದು, ಆ ಸಿನಿಮಾದ ಹೊರತಾಗಿ ನಾನು ಆ ಗೀತೆಯನ್ನು ಕೇಳಿದಾಗ ಅದು ಹೊಡೆಸುವ, ಅದು ದಾಟಿಸುವಂತ ಮೌಲಿಕ ಆಲೋಚನೆ ಇನ್ನೊಂದು ರೀತಿ ಇದೆ. ಅಂದ್ರೆ ನೀನು ಈ ಸಿವಿಲೈಸ್ಡ್ ಸೊಸೈಟಿಯ ಪ್ರತಿನಿಧಿ, ನೀನು ಭಾರತದ ಪ್ರಜೆ, ನಾವು ಡೆಮೊಕ್ರಸಿ ಅಂತ ನಾವೇನು ಕರಿತೀವಲ್ಲ, ಎಂದೂ ಮರೆಯದ ಭಾರತ ರತ್ನ ನೀನು ಆಗಬೇಕು ಅನ್ನುವಂತ ಹಂಬಲ್ಲ ಒಂದು ಇಂಡಿವಿಜುವಲ್ ಮುಖಾಂತರ ಇನ್ನೊಬ್ಬರಿಗೆ ದಾಟುವಂಥದ್ದೇ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಯಾಕಂದ್ರೆ ಆ ಆಶಯಗಳಿದಾವಲ್ಲ ಇಡೀ ನಮ್ಮ ಸಮಾಜವನ್ನು ರಿಫಾರ್ಮ್ ಮಾಡ್ತವೆ, ರಿಫೈನ್ ಮಾಡ್ತವೆ. ಆ ಗೀತೆಯ ಆಶಯ ಕೂಡ ಅದೇ ಅಲ್ಲ. ಭಾರತ ರತ್ನ ಅಂತಂದ್ರೆ ನೀವು ತುಂಬಾ ವೈಭವೀಕೃತ ಐಡೆಂಟಿಟಿ ಅಲ್ಲ, ನೀನು ನಿಜವಾದ ಮಾನವ ಸಂಪನ್ಮೂಲ ಆಗುವಂತ, ಹಿಂದೂಸ್ತಾನ ಯಾವತ್ತೂ ಮರೆಯದೆ ಇರುವಂತ ಮಹತ್ವದ ಸಂಪನ್ಮೂಲ ಆಗುವಂತ ಹೇಳುವಂತ ಒಂದು ಗೀತೆ ಅದು. ನನಗೆ ನೋಡಿ, ಇಲ್ಲಿ ನೋಡಿ, ಒಬ್ಬ ಕನ್ನಡಿಗನನ್ನ ಉದ್ದೇಶಿಸಿ ನೀನು ಭಾರತೀಯ ಪ್ರಜೆ ಹೇಗಾಗಬೇಕು ಅನ್ನುವಂತ ಒಂದು ತತ್ವ ದಾಟದಂಗಾಯ್ತಲ್ಲ. ಸೊ ನನಗೆ ಇದು ಈ ಪಾಠ ನಂಗೆ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಸರ್. ನನಗೆ ಇಂಥ ಅನೇಕ ಡೈಮೆನ್ಷನ್ಸ್ ಇದ್ದಾವೆ. ನೀವು ಹೇಳಿದ ಗೀತೆ ಕೂಡ ಹಾಗೇನೆ, ಅಂದರೆ ಇಡೀ ಭಾರತದ ನಕಾಶೆಯನ್ನು ಕೇಂದ್ರೀಕರಿಸಿಕೊಂಡು ಒಂದು ಮಂದಿರ ಪ್ರಜ್ಞೆಯ ನೆಲೆಗಟ್ಟಿನಲ್ಲಿ ಭಾರತವನ್ನು ಇಂಟರ್ಪ್ರಿಟ್ ಮಾಡುವಂಥದ್ದು, ಅಂದರೆ ನಿಮ್ಮ ಇಂಡಿವಿಜುವಲಿಸ್ಟಿಕ್ ಐಡೆಂಟಿಟಿಯನ್ನು ರಿಫೈನ್ ಮಾಡೋದು ಅಂತ, ಸಂಸ್ಕರಣಗೊಳಿಸೋದು ಅಂತ ಹೇಳ್ತೀವಿ. ಸಂಸ್ಕೃತಿಯ ಕಾಂಟೆಕ್ಸ್ಟಲ್ಲಿ ಭಾಷಿಕ ಸಂಕರಗಳಿರ್ತವೆ, ಇಂಡಿವಿಜುವಲಿಸ್ಟಿಕ್ ಐಡೆಂಟಿಟಿಯಲ್ಲಿ ನಮ್ಮ ವ್ಯಕ್ತಿಗತ ಸಂಸ್ಕಾರಗಳು ತುಂಬ ಮಹತ್ವದ ಕೆಲಸ ಮಾಡ್ತವೆ. ಸೊ ಅವುಗಳ ಆ ಸಂಸ್ಕಾರಕ್ಕೆ ಬೇಕಾಗಿರುವಂಥ, ಅಂಥ ವಾರ್ಷಿಕ ಸಂಕರಗಳಿಗೆ ಬೇಕಾಗಿರುವಂಥ ತತ್ವಗಳನ್ನು, ವಿವೇಕವನ್ನು ಚಲನಚಿತ್ರಗೀತೆ ಹೇಳಿ ದಾಟಿಸಿದ್ದಾರೆ ಅಂತ ಅನಿಸುತ್ತೆ.

ಅದು ಕನ್ನಡದ ಒಂದು ಅಸ್ಮಿತೆಯ ಪದ್ಯವಾಗಿ ಜನಮಾನವನ್ನ ಸೆಳೆದಿದೆ. ಇವತ್ತು ಹೊಸ ಯುವಕರು ಕೂಡ, ಹೊಸ ತಲೆಮಾರು ಕೂಡ ಅದನ್ನ ಮನೋರಂಜನಾ ಕಾರ್ಯಕ್ರಮಗಳಲ್ಲಿ ಒಂದು ಆದ್ಯತೆಯಾಗಿ ಅದನ್ನು ಬಳಸ್ತಾ ಇದ್ದಾರೆ ಅನ್ನೋದಕ್ಕಿಂತ ಅದನ್ನ ತಮ್ಮ ಕನ್ನಡ ಸಂಸ್ಕೃತಿಯ ಪ್ರಜ್ಞೆಗೆ ಪೂರಕವಾಗಿಸಿಕೊಳ್ತಾ ಇದ್ದಾರೆ ಅನ್ನೋದು ನನಗೆ ಅದು ಕರೆಕ್ಟ್ ವಾಕ್ಯ ಅಂತ ಅನ್ಸುತ್ತೆ. ಈ ಮಾತಿನೊಂದಿಗೆ ಈ ಸಂಚಿಕೆಯನ್ನ ಪೂರ್ಣಗೊಳಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.

0: ಮಾತಾಡಕ್ಲ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದ್ರಲೇರ್ ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲಿಕ್ ಬಾರಿ ಪ್ರಿಯ ಒಂದುಂಡು. ಇತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೇನ ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿನ ಉಲ್ಲಾಸಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡಂದು ಪ್ರಾರ್ಥಿಸ.
1: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಇವತ್ತು ನಮ್ಮ ಪ್ರೋಗ್ರಾಮ್ ಅಲ್ಲಿ ಹೆಲ್ತಿ ಫುಡ್ ನಮ್ಮ ಜೀವನಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳೋಣ ಬನ್ನಿ. ಈಗಿನ ಬ್ಯುಸಿ ಜೀವನದಲ್ಲಿ ಜನ ಯಾವುದಕ್ಕೂ ಹೆಚ್ಚು ಟೈಮ್ ಕೊಡಲ್ಲ, ಎಲ್ಲವೂ ಫಾಸ್ಟ್ ಆಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದೇ ಕಾರಣದಿಂದ ಜನ ಫಾಸ್ಟ್ ಫುಡ್ ಕಡೆಗೆ ಹೆಚ್ಚು ವಾಲ್ತಿರೋದು. ಆದ್ರೆ ಇದೇ ಫಾಸ್ಟ್ ಫುಡ್ ನಮ್ಮ ಜೀವನಕ್ಕೆ ಯಾವ ರೀತಿ ಪರಿಣಾಮ ಬೀರುತ್ತೆ ಮತ್ತೆ ಹೆಲ್ತಿ ಫುಡ್ ಕಡೆ ಯಾಕೆ ಹೆಚ್ಚು ಫೋಕಸ್ ಮಾಡ್ಬೇಕು ಅನ್ನೋದನ್ನ ನಾನಿವತ್ತು ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನ್ ನಿಮ್ಮ ಆರ್ಜೆ ಹರ್ಷಿತ ಸುಶೀಲ. ನಾವಾಗ್ಲೇ ಫಾಸ್ಟ್ ಫುಡ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ. ಫಾಸ್ಟ್ ಫುಡ್ ಅಂದ್ರೆ ಈ ನೂಡಲ್ಸ್, ಮ್ಯಾಗಿ, ಗೋಬಿ ಮಂಚೂರಿ, ಫ್ರೈಡ್ ರೈಸ್, ಹೀಗೆ ಇನ್ನೂ ಹೇಳ್ತಾ ಹೋದ್ರೆ ತುಂಬಾ ಇದೆ. ಇದನ್ನ ತುಂಬಾ ಇಷ್ಟಪಟ್ಟು ತಿನ್ನೋರು ನಮ್ಮಲ್ಲಿ ಬಹಳ ಜನ ಇದ್ದಾರೆ. ಆದ್ರೆ ಇದು ಎಷ್ಟು ಅನ್ಹೆಲ್ದಿ ಅಂದ್ರೆ, ನೂಡಲ್ಸ್ ನ ಒಂದು ಪೀಸ್ ಹೊಟ್ಟೆಯಲ್ಲಿ ಕರಗೋಕೆ ಸುಮಾರು ಗಂಟೆಗಳೇ ಬೇಕು. ಬರೀ ಇಷ್ಟೇ ಅಲ್ಲ, ಇದರಲ್ಲಿ ಹಾಕಿರುವಂತ ಕಲರ್ಸ್, ಟೇಸ್ಟಿಂಗ್ ಪೌಡರ್ ಮತ್ತೆ ಕೆಲವು ಮಸಾಲಾಸ್ ನಮ್ಮ ಆರೋಗ್ಯನ ಕೆಡಿಸುತ್ತೆ. ಅಲ್ಲದೆ ಇಂತಹ ಕಲರ್ಸ್ ಕ್ಯಾನ್ಸರ್ಗೆ ಕೂಡ ಕಾರಣ ಆಗುತ್ತೆ ಅಂತ ಸೈಂಟಿಸ್ಟ್ ಹೇಳ್ತಾರೆ. ಫಾಸ್ಟ್ ಫುಡ್ ಮೇಲೆ ಕಂಪ್ಲೀಟ್ ಆಗಿ ಅವಲಂಬನೆ ಆಗಿರೋರು ಖಂಡಿತ ತಮ್ಮ ಅಭ್ಯಾಸನ ಬದಲಿಸಿಕೊಳ್ಳಲೇಬೇಕು. ಹಾಗಾದ್ರೆ ಯಾವುದೆಲ್ಲ ಫುಡ್ ಆರೋಗ್ಯಕ್ಕೆ ಒಳ್ಳೇದು ಅಂತ ಮುಂದಿನ ಲಿಂಕ್ ನಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಒಂದು ಸಖತ್ ಆಗಿರೋ ಸಾಂಗ್ ನಿಮ್ಗೋಸ್ಕರ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಹೇಳ್ತಾ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಹೆಲ್ದಿ ಫುಡ್ ತಿನ್ಬೇಕು, ಹೆಲ್ದಿ ಫುಡ್ ತಿನ್ಬೇಕು ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ಯಾವ್ದು ಹೆಲ್ದಿ ಫುಡ್ ಅಂತ ಯಾರು ಹೇಳಲ್ಲ. ಬನ್ನಿ ಹಾಗಾದ್ರೆ ನಾನ್ ನಿಮ್ಗೆ ಇವತ್ತು ಯಾವ್ದೆಲ್ಲ ಹೆಲ್ದಿ ಫುಡ್ ಮತ್ತೆ ಅದರ ಲಾಭ ಏನು ಅಂತ ಹೇಳ್ತೀನಿ. ನಾವು ತಿನ್ನೋ ಆಹಾರದಲ್ಲಿ ಮುಖ್ಯವಾಗಿ ಇರಬೇಕಾದದ್ದು ಹಣ್ಣು ಮತ್ತೆ ತರಕಾರಿಗಳು, ಅದ್ರ ಜೊತೆಗೆ ಸೊಪ್ಪುಗಳು. ಇವುಗಳಲ್ಲಿ ಹೆಚ್ಚು ಖನಿಜ ಮತ್ತೆ ವಿಟಮಿನ್ ಲಭ್ಯ ಇರೋದ್ರಿಂದ ಇದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಮತ್ತೆ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸುತ್ತೆ. ಜೊತೆಗೆ ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ. ಮುಖ್ಯವಾಗಿ ತರಕಾರಿಗಳನ್ನ ಪ್ರತಿನಿತ್ಯ ಸೇವಿಸುವುದರಿಂದ ರಕ್ತಹೀನತೆ ಕಡಿಮೆಯಾಗುತ್ತೆ, ಜೊತೆಗೆ ಎಲುಬುಗಳನ್ನು ಕೂಡ ಬಲಪಡಿಸುತ್ತೆ. ಇನ್ನು ಧಾನ್ಯಗಳನ್ನ ಪ್ರತಿದಿನ ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ನಿಯಂತ್ರಣಕ್ಕೆ ಬರುತ್ತೆ, ಅಲ್ಲದೆ ದೇಹಕ್ಕೆ ಶಕ್ತಿ ಕೂಡ ಬರುತ್ತೆ. ಮುಂದೆ ಹಾಲು ಮತ್ತೆ ಅದರ ಉತ್ಪನ್ನಗಳು, ಅಂದ್ರೆ ಈ ಮೊಸರು, ತುಪ್ಪ, ಬೆಣ್ಣೆ, ಮಜ್ಜಿಗೆ ಇದೆಲ್ಲ ಇದೆಯಲ್ಲ, ಇದು ಹಾಲಿನ ಉತ್ಪನ್ನ. ಇವೆಲ್ಲ ದೇಹಕ್ಕೆ ಅಗತ್ಯವಾಗಿರುವಂತಹ ಕ್ಯಾಲ್ಸಿಯಂ ಜೊತೆ ಪ್ರೋಟೀನ್ ಅನ್ನ ಸಹ ನೀಡುತ್ತೆ. ಇದೆಲ್ಲ ಸಿಗೋದ್ರಿಂದ ನಮ್ಮ ಎಲುಬು ಸ್ಟ್ರಾಂಗ್ ಆಗಿರುತ್ತೆ. ನಮ್ಗೆ ಯಾವಾಗ್ಲಾದ್ರೂ ಬಾಯಾರಿಕೆ ಆದ್ರೆ ಅಂಗಡಿಗೆ ಹೋಗಿ ಕೂಲ್ ಡ್ರಿಂಕ್ಸ್ ಕುಡಿತೀವಿ. ಕೂಲ್ ಡ್ರಿಂಕ್ಸ್ ಅಂದ್ರೆ ಏನು? ಸಕ್ಕರೆ ಜೊತೆ ಕಲರ್ ಮಿಕ್ಸ್ ಮಾಡಿರುವಂತ ಜ್ಯೂಸ್. ಇದನ್ನೆಲ್ಲ ಕುಡಿತೀವಿ, ಆದ್ರೆ ಅದರ ಬದಲಾಗಿ ನಾವು ಫ್ರೆಶ್ ಆಗಿರುವಂತ ಎಳನೀರು ಕುಡಿಬಹುದು. ಇದು ದೇಹವನ್ನ ಹೈಡ್ರೇಟ್ ಆಗಿಡೋದ್ರ ಜೊತೆಗೆ ದಣಿವು ಸಹ ಕಡಿಮೆ ಮಾಡುತ್ತೆ. ಜೊತೆಗೆ ಇದರಲ್ಲಿ ನೈಸರ್ಗಿಕವಾದಂತಹ ಶುಗರ್ ಇರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾ ನಿಮ್ಮ ಆರ್ಜೆ ಹರ್ಷಿತಾ ಶೀಲ. ಈಗೀಗ ಆರೋಗ್ಯಕರ ಆಹಾರಕ್ಕಿಂತ ಆರೋಗ್ಯಕರ ಜೀವನಕ್ಕಿಂತ ತೋರ್ಪಡಿಕೆ ಆಹಾರ ಪದ್ಧತಿ ಎಲ್ರಿಗೂ ಇಷ್ಟ ಆಗತ್ತೆ. ಆದ್ರೆ ಅದರಿಂದ ಆಗೋ ಪರಿಣಾಮ ಮಾತ್ರ ಯಾರಿಗೂ ಗೊತ್ತಿಲ್ಲ. ಜಂಕ್ ಫುಡ್ ನಿಂದ ಆಗೋ ಸಮಸ್ಯೆಗಳಿಗೆ ಒಂದು ರಿಯಲ್ ಎಕ್ಸಾಂಪಲ್ ನಾನು ಕೊಡ್ತೀನಿ. ಅದು ಏನಪ್ಪ ಅಂದ್ರೆ, ಗುಜರಾತ್ ನ ಅಹಮದಾಬಾದ್ ನಲ್ಲಿನ 20 ವರ್ಷದ ಯುವಕ ತರಕಾರಿ ಮತ್ತೆ ಮನೆ ಊಟನ ಬಿಟ್ಟು ದಿನಾಲು ಪಿಜ್ಜಾ, ಸ್ಯಾಂಡ್ವಿಚ್, ಬರ್ಗರ್ ಹೀಗೆ ಫಾಸ್ಟ್ ಫುಡ್ ಗಳನ್ನ ತಿನ್ನೋ ಅಭ್ಯಾಸ ಮಾಡ್ಕೊಂಡಿದ್ದ. ಸಮಯ ಹೋದಂತೆ ಅವನಲ್ಲಿ ಸಮಸ್ಯೆಗಳು ಎದುರಾಗುತ್ತೆ, ತೂಕ ಹೆಚ್ಚಾಗಿ ಬೊಜ್ಜು ಕೂಡ ಕಾಣಿಸ್ಕೊಳ್ಳುತ್ತೆ, ಜೊತೆಗೆ ರಕ್ತದಲ್ಲಿರೋ ಸಕ್ಕರೆ ಮಟ್ಟ ಹೆಚ್ಚಾಗಿ ಬಾಲ್ಯದಲ್ಲೇ ರಕ್ತದೊತ್ತಡ ಮತ್ತೆ ಮಧುಮೇಹಕ್ಕೆ ತುತ್ತಾಗ್ತಾನೆ. ಅಲ್ಲದೆ ಜಂಕ್ ಫುಡ್ ನ ನಿರಂತರ ಸೇವನೆಯಿಂದಾಗಿ ಆತನ ಮೆದುಳು ಸ್ವಾಸ್ಥ್ಯ ಕಳೆದುಕೊಂಡು ಆತ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾನೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡಿದಾಗ ಅವನ ಆಹಾರದಲ್ಲಿನ ಪೋಷಕಾಂಶಗಳ ಕೊರತೆ ಅಂತ ತಿಳಿದು ಬರುತ್ತೆ. ಇಷ್ಟೆಲ್ಲಾ ಸಮಸ್ಯೆ ಇದೆ ಅಂತ ಗೊತ್ತಿದ್ರು ಆ ಜಂಕ್ ಫುಡ್ ತಿನ್ಬೇಕಾ? ಖಂಡಿತ ಇಲ್ಲ. ಅದನ್ನೆಲ್ಲ ನಮ್ಮ ನಾಲ್ಕೆಯಿಂದ ದೂರ ಇಟ್ಟು ಒಳ್ಳೆ ಪೌಷ್ಟಿಕಯುಕ್ತ ಆಹಾರನ ಮಾತ್ರ ಸೇವಿಸಬೇಕು. ಇದ್ರ ಬಗ್ಗೆ ಇನ್ನಷ್ಟು ಹೇಳ್ತೀನಿ, ಆದ್ರೆ ಈಗ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣ. ಅಲ್ಲಿ ತನಕ ಒಂದು ಸಾಂಗ್ ಕೇಳ್ಕೊಂಡ್ ಬನ್ನಿ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲಾ.
1: ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಕಾರ್ಯಕ್ರಮದ ಕೊನೆ ಹಂತದಲ್ಲಿ ನಾವಿದ್ದೀವಿ. ಪೌಷ್ಟಿಕ ಆಹಾರನ ಸೇವಿಸೋದ್ರಿಂದ ಒಂದು ಹೆಲ್ದಿ ಲೈಫ್ ನಮ್ದಾಗುತ್ತೆ. ನಾವು ತಿನ್ನೋ ಫುಡ್ ಕೇವಲ ನಾಲ್ಕಿಗೆ ಮಾತ್ರ ರುಚಿಯಾಗಿದ್ರೆ ಸಾಲಲ್ಲ, ಅದು ಆರೋಗ್ಯಕ್ಕೂ ಉತ್ತಮವಾಗಿರ್ಬೇಕು. ಸೊ ಹೇಗೆ ಇರಿ, ಎಲ್ಲೇ ಇರಿ, ಯಾವಾಗ್ಲೂ ಹೆಲ್ದಿ ಫುಡ್ ತಿಂತ ಆರೋಗ್ಯವಾಗಿರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸತಿ ಹೊಸ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.

0: ರೇಡಿಯೋ ನೀನಾದ 90.4 ಎಫ್ಎಂ ಕೇಳುಗರಿಗೆ ಆತ್ಮೀಯವಾದ ನಮಸ್ಕಾರ. ಇವತ್ತು ತುರ್ತು ನಿಧಿ, ಭವಿಷ್ಯದ ಆಪದ್ ಬಾಂಧವ, ಈ ವಿಷಯದ ಹಿನ್ನೆಲೆಯಲ್ಲಿ ಸಂವಾದ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸುವವರು ಎಸ್ಡಿಎಂ ಕಾಲೇಜಿನ ಕಾಮರ್ಸ್ ವಿಭಾಗದ ಉಪನ್ಯಾಸಕರು ಹಾಗೂ ತೆರಿಗೆ ಸಲಹಾ ಕೇಂದ್ರದ ಸಂಯೋಜಕರು ಆಗಿರುವ ಡಾಕ್ಟರ್ ಭಾನುಪ್ರಕಾಶ್ ಬಿಇ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ.
0: ಎಸ್ಡಿಎಂ ಕಾಲೇಜಿನ ಅಂತಿಮ ಬಿಕಾಂನ ಪ್ರಜ್ವಲ್ ಎಚ್ ಬಿ ಇದ್ದಾರೆ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
0: ಅಂತಿಮ ಬಿಕಾಂನ ಧಾರಿಣಿ ಅವರು ನಮ್ಮೊಂದಿಗಿದ್ದಾರೆ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ.
3: ಎಲ್ರಿಗೂ ನಮಸ್ಕಾರ.
0: ಈಗ ವಿದ್ಯಾರ್ಥಿಗಳು ಡಾಕ್ಟರ್ ಭಾನುಪ್ರಕಾಶ್ ಬಿಇ ಇವರ ಜೊತೆಗೆ ಮಾತುಕತೆಯನ್ನ ಮುಂದುವರಿಸಲಿದ್ದಾರೆ.
3: ಸರ್, ತುರ್ತು ನಿಧಿ ಎಮರ್ಜೆನ್ಸಿ ಫಂಡ್ ಅಂದ್ರೆ ಏನು, ಅದು ಎಷ್ಟು ಮುಖ್ಯ ನಮಗೆ?
1: ಇತ್ತೀಚಿನ ದಿನಗಳಲ್ಲಿ ತುರ್ತು ನಿಧಿ, ನೀವು ಹೇಳಿದಾಗೆ ಎಮರ್ಜೆನ್ಸಿ ಫಂಡ್ ಅಂದ್ರೆ ಮನುಷ್ಯನ ಜೀವನದಲ್ಲಿ ಅಚಾನಕ್ ಆಗಿ ಎದುರಾಗುವ ಅತ್ಯವಶ್ಯಕ ವೆಚ್ಚಗಳಿಗಾಗಿ ಮೊದಲೇ ಅಂದ್ರೆ ಮುಂಚಿತವಾಗಿ ಸ್ವಲ್ಪ ಹಣವನ್ನು ತೆಗೆದು ಇಡುವ ಒಂದು ಕ್ರಿಯೆ. ಉದಾಹರಣೆಗೆ, ಉದ್ಯೋಗ ಕಳೆದುಕೊಂಡಾಗ ದಿಢೀರಾಗಿ ಬಂದಂಥ ಆಸ್ಪತ್ರೆ ಖರ್ಚು, ತುರ್ತು ಪ್ರಯಾಣದ ಅನಿವಾರ್ಯತೆ, ಹೀಗೆ ಇವು ಯಾವಾಗ ಬೇಕಾದರೂ ಬರಬಹುದು. ಆ ಸಮಯದಲ್ಲಿ ಸಾಲಕ್ಕೆ ಮೊರೆ ಹೋಗದೆ ಕುಟುಂಬದ ಗೌರವ ಮತ್ತು ಮನಸ್ಸಿನ ನೆಮ್ಮದಿಯನ್ನು ಕಾಪಾಡಿಕೊಳ್ಳುವ ಒಂದು ರಕ್ಷಣಾ ಕವಚವೇ ಈ ತುರ್ತು ನಿಧಿ ಎನ್ನಬಹುದು.
2: ಮಧ್ಯಮ ವರ್ಗದ ಕುಟುಂಬಗಳಿಗೆ ತುರ್ತು ನಿಧಿಯ ಅಗತ್ಯತೆ ಇದೆಯೇ?
1: ಖಂಡಿತ ಇದೆ. ಮಧ್ಯಮ ವರ್ಗ, ಕೆಳವರ್ಗ ಅಥವಾ ಶ್ರೀಮಂತರನ್ನಕ್ಕಿಂತ ಹೆಚ್ಚಾಗಿ ತುರ್ತು ನಿಧಿ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಬೇಕಾಗ್ತದೆ. ಹೆಸರೇ ಸೂಚಿಸುವಂತೆ ತುರ್ತು ಅಚಾನಕ್ಕಾಗಿ ಬರುವಂಥದ್ದು. ಅದರಲ್ಲೂ ನೀವು ಕೇಳಿದ ಹಾಗೆ ಮಧ್ಯಮ ವರ್ಗದ ಕುಟುಂಬಗಳು ಹೆಚ್ಚಾಗಿ ತಿಂಗಳ ಸಂಬಳದ ಮೇಲೆ ಜೀವನ ನಡೆಸ್ತಿರ್ತವೆ. ಯಾವುದಾದ್ರೂ ಒಂದು ಅನಿರೀಕ್ಷಿತ ವೆಚ್ಚ ಬಂದರೆ ಆಗ ಕ್ರೆಡಿಟ್ ಕಾರ್ಡು ಅಥವಾ ವೈಯಕ್ತಿಕ ಸಾಲ ಮಾಡಿ ಅದರ ಒತ್ತಡನ್ನೇ ಎದುರಿಸಬೇಕಾಗ್ತದೆ. ಇದರಿಂದ ಅವರಿಗೆ ಬಡ್ಡಿಯ ಹೊರೆ ಬೀಳುತ್ತದೆ ಹಾಗೂ ಭವಿಷ್ಯದ ಗುರಿಗಳಿಗೆ ಅಡ್ಡಿಯಾಗಬಹುದು ಮತ್ತು ಮನೆಯಲ್ಲಿ ಕುಟುಂಬದವರ ನಡುವೆ ಮಾನಸಿಕ ಒತ್ತಡ ಹೆಚ್ಚಾಗ್ತದೆ. ಹಾಗಾಗಿ ತುರ್ತು ನಿಧಿ ಇದ್ರೆ ಈ ಎಲ್ಲಾ ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸಬಹುದು.
3: ಸರ್, ತುರ್ತು ನಿಧಿಯನ್ನು ಯಾವ ರೀತಿಯಲ್ಲೆಲ್ಲ ಇಟ್ಕೊಳ್ಬೇಕು?
1: ತುರ್ತು ನಿಧಿ ಅಂದ್ರೆ ನಮಗೆ ಬೇಕಾದಾಗ ತಕ್ಷಣ ಲಭ್ಯವಾಗಬೇಕು, ಆ ತರ ತುರ್ತು ನಿಧಿಯನ್ನು ಇಟ್ಕೊಳ್ಬೇಕು. ಅದರಿಂದ ಸಾಮಾನ್ಯವಾಗಿ ಉಳಿತಾಯ ಖಾತೆ ಅಥವಾ ಲಿಕ್ವಿಡ್ ರೂಪದಲ್ಲಿರುವಂತಹ ಸುರಕ್ಷಿತ ಹೂಡಿಕೆಗಳಲ್ಲಿ ಇಡೋದು ಉತ್ತಮ. ಸಾಮಾನ್ಯವಾಗಿ ಎಲ್ಲರ ಹತ್ರ ಉಳಿತಾಯ ಖಾತೆ ಇರ್ತದೆ, ಬಟ್ ಆ ಉಳಿತಾಯ ಖಾತೆನ ಎಲ್ಲಾ ಪರ್ಪಸ್ಗೂ ಯೂಸ್ ಮಾಡಬಾರ್ದು. ಪ್ರತ್ಯೇಕವಾಗಿ ಒಂದು ಉಳಿತಾಯ ಖಾತೆ ತುರ್ತು ನಿಧಿಗೋಸ್ಕರ ಇಡಬೇಕಾಗ್ತದೆ. ಹಾಗಾಗಿ ಈ ಲಾಕ್ ಇನ್ ಪೀರಿಯಡ್ ಇರುವಂತಹ ಹೂಡಿಕೆಗಳನ್ನು ಇಡಬಾರ್ದು. ಉದಾಹರಣೆಗೆ ಮ್ಯೂಚುವಲ್ ಫಂಡ್ ಅಲ್ಲಿ ಲಾಕ್ ಇನ್ ಪೀರಿಯಡ್ ಇರ್ತದೆ, 1 ವರ್ಷ 2 ವರ್ಷ 3 ವರ್ಷ. ಅದರಲ್ಲಿ ನೀವು ಹೂಡಿಕೆ ಮಾಡಿದ್ರೆ ನಿಮ್ಗೆ ಎಮರ್ಜೆನ್ಸಿ ಟೈಮಲ್ಲಿ ಅದು ಸಿಗೋದಿಲ್ಲ. ಹಾಗಾಗಿ ಯಾವುದು ಲಿಕ್ವಿಡ್ ರೂಪದಲ್ಲಿ ಸಿಗ್ತದೆ ಸಾಮಾನ್ಯವಾಗಿ ಉಳಿತಾಯ ಖಾತೆಲಿ ಇಟ್ಟರೆ ಭಾರಿ ಒಳ್ಳೇದು.
2: ತುರ್ತು ನಿಧಿಯನ್ನು ಯಾವ ಯಾವ ಖರ್ಚಿಗೆ ಬಳಸಬೇಕು, ಯಾವ ಖರ್ಚಿಗೆ ಬಳಸಬಾರದೆಂದು ಹೇಳ್ತೀರಾ?
1: ಒಳ್ಳೆ ಪ್ರಶ್ನೆ. ತುರ್ತು ನಿಧಿಯನ್ನು ಯಾವ ಖರ್ಚಿಗೆ ಬಳಸಬೇಕು ಅಂದ್ರೆ, ಆಲ್ರೆಡಿ ನಾವು ತುರ್ತು ನಿಧಿ ನಿರ್ಮಾಣ ಮಾಡಿದ್ದೇವೆ, ನಮ್ಮ ತುರ್ತು ನಿಧಿಯಲ್ಲಿ ಸ್ವಲ್ಪ ಅಮೌಂಟ್ ಇದೆ ಅಂತ ಆದ್ರೆ ಅದರಲ್ಲಿ ಮುಖ್ಯವಾಗಿ ನಾವು ಅಚಾನಕ್ ಬರುವಂತ ಆಸ್ಪತ್ರೆ ವೆಚ್ಚ, ಉದಾಹರಣೆಗೆ ಉದ್ಯೋಗ ನಷ್ಟ. ಉದ್ಯೋಗ ನಷ್ಟ ಅಂದ್ರೆ ಕೋವಿಡ್ ಟೈಮಲ್ಲಿ ಕೆಲವರು ಅವರ ಕೆಲಸ ಕಳ್ಕೊಂಡ್ರು ಮತ್ತೆ ಉದ್ಯೋಗ ಕಳ್ಕೊಂಡ್ರು ಆ ಟೈಮಲ್ಲಿ, ಮತ್ತೆ ಮನೆ ಮತ್ತೆ ವಾಹನ ತುರ್ತು ರಿಪೇರಿ ಆಗೋ ಟೈಮಲ್ಲಿ, ಈಗ ಮಳೆ ಬಂತು ಅಥವಾ ಬೇರೆ ಏನಾದರೂ ಒಂದು ನೈಸರ್ಗಿಕ ಕೃತ್ಯಗಳಿಂದ ಏನಾದರೂ ಹಾಳಾಯ್ತು ಮನೆ, ಆ ಟೈಮಲ್ಲಿ ದುರಸ್ತಿ ಮಾಡಲಿಕ್ಕೆ ಮತ್ತು ತುರ್ತು ಪ್ರಯಾಣ ಮಾಡಲಿಕ್ಕಿದ್ರೆ ಅಥವಾ ಕಾನೂನು ಸಂಬಂಧಿತ ಸಮಸ್ಯೆಗಳಿಗೆ ಮಾತ್ರ ಇದನ್ನು ಬಳಸಬೇಕು. ಮತ್ತೆ ಯಾವುದಕ್ಕೆ ಬಳಸಬಾರ್ದು ಅಂತ ಹೇಳೋದಾದರೆ ಸಾಮಾನ್ಯವಾಗಿ ಬರುವಂಥ ಖರ್ಚುಗಳಿಗೆ ಬಳಸಬಾರ್ದು. ಉದಾಹರಣೆಗೆ ಪ್ರತಿ ವರ್ಷ ಹಬ್ಬ ಬರ್ತದೆ, ಹಬ್ಬ ಅಂದ ತಕ್ಷಣ ನಾವು ಅದನ್ನು ಎಮರ್ಜೆನ್ಸಿ ಫಂಡಿಂದ ತಗೊಂಡೋಗಿ ಮೋಜು ಮಾಡುವಂಥದ್ದು, ಮತ್ತೆ ಹೆಚ್ಚಾಗಿ ಶಾಪಿಂಗ್ ಮಾಡುವಂಥದ್ದು, ಮತ್ತೆ ಮೋಜಿನ ಪ್ರವಾಸಗಳು ತಗೊಳ್ಳುವಂಥದ್ದು, ಹೊಸ ಹೊಸ ಗೆಜೆಟ್ಸ್ಗಳನ್ನ ತಗೊಳ್ಳುವಂಥದ್ದು, ನಮಗೆ ಅವಶ್ಯಕತೆ ಇಲ್ಲ ಆದರೂ ಕೂಡ ಒಂದು ಶೋಕಿಗಾಗ ಅಥವಾ ಪ್ರೆಸ್ಟೀಜ್ಗಾಗೋ ನಾವು ಹೊಸ ಗೆಜೆಟ್ಗಳನ್ನ ತಗೊಳ್ಳೋದು ಮತ್ತು ಐಷಾರಾಮಿ ಖರ್ಚುಗಳಿಗೆ ಬಳಸಬಾರ್ದು. ಹಾಗಾದರೆ ಬಳಸ್ತೀವಿ ಅಂತಂದರೆ ಎಮರ್ಜೆನ್ಸಿ ಫಂಡಿಂದ ಅದರ ಉದ್ದೇಶನ ನಾವು ಮರ್ತಂಗಾಗ್ತದೆ. ಎಮರ್ಜೆನ್ಸಿ ಫಂಡಲ್ಲಿ ಎಷ್ಟು ಹಣ ಇರಬೇಕು ಅನ್ನೋಂಥದ್ದು ಒಬ್ಬರಿಂದ ಒಬ್ಬರಿಗೆ ಭಿನ್ನವಾಗಿರ್ತದೆ. ಯಾಕೆಂದರೆ ಇದು ಸಾಮಾನ್ಯವಾಗಿ ಒಂದು ಕುಟುಂಬದ ಅಥವಾ ಒಬ್ಬರ ಕನಿಷ್ಠ 6 ತಿಂಗಳಿಂದ 12 ತಿಂಗಳಿಗೆ ಬೇಕಾದ ಅವಶ್ಯಕ ಖರ್ಚುಗಳಿಗೆ ಇಟ್ಟಿರಬೇಕಾಗ್ತದೆ. ಉದಾಹರಣೆಗೆ ಮನೆ ಬಾಡಿಗೆ, ಸಾಲ ಮಾಡಿದರೆ ಸಾಲದ ಕಂತು ತೀರಿಸಲಿಕ್ಕೆ, ಪ್ರತಿ ತಿಂಗಳು ವಿದ್ಯುತ್ ಬಿಲ್ ಕಟ್ಟಲಿಕ್ಕೆ, ನೀರಿನ ಬಿಲ್ ಕಟ್ಟಲಿಕ್ಕೆ, ಜೀವನ ಮಾಡಲಿಕ್ಕೆ ಬೇಕಾಗಿರುವಂಥ ದಿನಸಿ ಖರ್ಚುಗಳಿಗೆ, ಮತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಿ ಬಂದು ಉದ್ಯೋಗ ಮಾಡ್ತಿದ್ರೆ ಅಥವಾ ಬೇರೆ ಬಿಸ್ನೆಸ್ ಮಾಡ್ತಿದ್ರೆ ಪ್ರಯಾಣದ ವೆಚ್ಚ ಇರಬೇಕು, ಅದರಲ್ಲಿ ಮಕ್ಕಳು ಶಾಲೆಗೆ ಹೋಗ್ತಿದ್ರೆ ಮಕ್ಕಳ ಶಾಲಾ ಶುಲ್ಕ ಸೇರಿರಬೇಕು, ಮತ್ತು ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿದೆ ಮೊಬೈಲ್ ಬಿಲ್ಲು ಮತ್ತು ಇಂಟರ್ನೆಟ್ ಬಿಲ್ಲು, ನೀವೇನಾದರೂ ವಿಮೆ ಪರ್ಚೇಸ್ ಮಾಡಿದರೆ ವಿಮೆ ಬಿಲ್ ಪ್ರೀಮಿಯಂ ಪೇಮೆಂಟ್ ಮಾಡೋದು, ಅಥವಾ ರೆಗ್ಯುಲರಾಗಿ ನೀವು ಔಷಧಿ ತಗೊಳ್ತಾ ಇದ್ರೆ ಅಂದರೆ ಪ್ರತಿ ತಿಂಗಳು ಔಷಧಿಗೆ ಎಷ್ಟು ಖರ್ಚಾಗ್ತದೆ, ಇದನ್ನೆಲ್ಲ ಲೆಕ್ಕ ಮಾಡಿ ಆರು ತಿಂಗಳಿಂದ ಒಂದು ವರ್ಷದವರೆಗೆ ಬೇಕಾಗಿರುವಂತಹ ಅಮೌಂಟ್ ನ ನಾವು ತುರ್ತು ನಿಧಿಯಲ್ಲಿ ಇಡಬೇಕಾಗ.
2: ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಉದಾಹರಣೆ ಕೊಡಬಹುದು ಸರ್?
1: ಉದಾಹರಣೆಗೆ ಈಗ ನಾನು ನನ್ನ ವೈಯಕ್ತಿಕ ಖರ್ಚು ಒಂದು ತಿಂಗಳಿಗೆ 30,000 ರೂಪಾಯಿ ಅಂತ ಇಟ್ಕೊಂಡ್ರೆ ಅದು 6 ತಿಂಗಳಿಗೆ 180,000 ಆಗ್ತದೆ. ಒಂದು ವರ್ಷ ನಾನು ಆವಾಗಲೂ ಹೇಳಿದೆ 6 ತಿಂಗಳಿಂದ 1 ವರ್ಷದವರೆಗೆ ಎಮರ್ಜೆನ್ಸಿ ಫಂಡ್ ಇಟ್ಕೋಬೇಕು ಅಷ್ಟು ಖರ್ಚು ಅಂತ. 1 ವರ್ಷ ಅಂತ ಅಂದರೆ 360,000 ರೂಪಾಯಿ ಆಗ್ತದೆ. ನಾನು 360,000 ರೂಪಾಯಿ ನಾನು ಎಮರ್ಜೆನ್ಸಿ ಫಂಡಲ್ಲಿ ಇಟ್ಟರೆ ನಾಳೆ ನನಗೆ ಉದ್ಯೋಗ ನಷ್ಟ ಆದರೆ ಅಥವಾ ಬೇರೆ ಏನಾದರೂ ಸಮಸ್ಯೆ ಆದರೆ ಒಂದು ವರ್ಷದಲ್ಲಿ ಇಟ್ಟರಂತ ಒಂದು ವರ್ಷಕ್ಕೆ ಸಲುವಾಗಿ ಇಟ್ಟರಂತ 360,000 ನಾನು ಉಪಯೋಗಿಸ್ಕೋಬೋದು. ಹಾಗಾಗಿ ನನಗೆ ಸಡನ್ ಆಗಿ ಯಾವುದೇ ಪ್ರಾಬ್ಲಮ್ಸ್ ಬರೋದಿಲ್ಲ.
3: ಸರ್, ಎಲ್ಲರಿಗೂ ಒಂದೇ ಪ್ರಮಾಣದ ತುರ್ತು ನಿಧಿ ಸಾಕಾಗ್ತದ?
1: ಇಲ್ಲ, ಎಲ್ರಿಗೂ ಒಂದೇ ಪ್ರಮಾಣದ ತುರ್ತು ನಿಧಿ ಸಾಕಾಗೋದಿಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬರ ಪರಿಸ್ಥಿತಿ ಬೇರೆ. ಉದಾಹರಣೆಗೆ ನಾನು 4,000 ಬಾಡಿಗೆ ಮನೆಯಲ್ಲಿ ಇದ್ದೀನಿ ಅಂದ್ರೆ ನನ್ನ ಸ್ಥಿತಿ ಬೇರೆ, 10,000 ರೂಪಾಯಿ ಬಾಡಿಗೆಲಿ ಇದ್ದೀನಿ ನನ್ನ ಸ್ಥಿತಿ ಬೇರೆ. ನಾನು 1 ತಿಂಗಳಿಗೆ 25,000 ಖರ್ಚು ಮಾಡ್ತೀನಿ, ಇನ್ನೊಬ್ರು 50,000 ಖರ್ಚು ಮಾಡ್ತೀರಿ ಅಂದ್ರೆ ಅದು ಒಬ್ಬರಿಂದ ಒಬ್ಬರಿಗೆ ಭಿನ್ನವಾಗ್ತಿರ್ತದೆ. ಹಾಗಾಗಿ ಯಾವ್ದ್ರ ಮೇಲೆ ಅದು ಹೊಂದಿಕೆ ಆಗಿರ್ತದೆ ಅಂದ್ರೆ ಆದಾಯದ ಸ್ಥಿರತೆ. ಈಗ ಉದಾಹರಣೆಗೆ ಉದ್ಯೋಗ ಸಂಬಳ ತಗೊಳ್ತಾರೆ ಅಂದ್ರೆ ಪ್ರತಿ ತಿಂಗಳು ಸಂಬಳ ಬರ್ತದೆ, ಆದ್ರೆ ವ್ಯಾಪಾರ ಮಾಡೋರಿಗೆ ಪ್ರತಿ ತಿಂಗಳು ಒಂದೇ ತರದ ವ್ಯಾಪಾರ ಆಗುದಿಲ್ಲ, ಏರುಪೇರು ಆಗ್ತದೆ. ಮತ್ತೆ ಅವಲಂಬಿತರಿರ್ತಾರೆ. ಈಗ ಉದಾಹರಣೆಗೆ ಗಂಡ ಹೆಂಡತಿ ಒಂದು ಮಗು, ಅಥವಾ ಗಂಡ ಹೆಂಡತಿ ಅಪ್ಪ ಅಮ್ಮ, ಅಥವಾ ಗಂಡ ಹೆಂಡತಿ ಅಪ್ಪ ಅಮ್ಮ ಜೊತೆಗೆ ತಂಗಿ ತಮ್ಮ, ಯಾರು ಡಿಪೆಂಡೆಂಟ್ಸ್ ಇರ್ತಾರಲ್ಲ, ನಂಬರ್ ಆಫ್ ಡಿಪೆಂಡೆಂಟ್ಸ್ ಜಾಸ್ತಿ ಆದಷ್ಟು ನಿಮಗೆ ತುರ್ತು ನಿಧಿಯ ಪ್ರಮಾಣ ಜಾಸ್ತಿ ಆಗಿರಬೇಕಾಗ್ತದೆ. ಸೊ ಮತ್ತೆ ನನಗೆ ಆರೋಗ್ಯ ಸಮಸ್ಯೆ ಇದ್ರೆ ಪ್ರತಿ ಆರೋಗ್ಯ ಸಮಸ್ಯೆಗೆ ಬೇಕಾದಂತ ಟ್ರೀಟ್ಮೆಂಟ್ಗೆ ಎಕ್ಸ್ಪೆಂಡಿಚರು, ಮತ್ತೆ ಇನ್ಸೂರೆನ್ಸ್ ಮಾಡಿಸಿದ್ರೆ ಅದರ ಪೇಮೆಂಟ್ ಮಾಡುವಂಥದ್ದು, ಇವೆಲ್ಲವೂ ತುರ್ತು ನಿಧಿಯ ಪ್ರಮಾಣವನ್ನ ನಿರ್ಧರಿಸ್ತವೆ. ನಾನು ಆವಾಗಲೂ ಹೇಳಿದಾಗೆ ದಿನಗೂಲಿ ಕಾರ್ಮಿಕರು, ವ್ಯಾಪಾರಿಗಳು ಮತ್ತು ಹೆಚ್ಚು ಅವಲಂಬಿತರಿರುವಂತಹ ಕುಟುಂಬದವರಿಗೆ ಹೆಚ್ಚಿನ ನಿಧಿ ಬೇಕಾಗ್ತದೆ.
2: ಇಂದಿನ ಡಿಜಿಟಲ್ ಯುಗದಲ್ಲಿ ತುರ್ತು ನಿಧಿಯನ್ನು ಲೆಕ್ಕ ಹಾಕುವ ಒಂದು ಮಾರ್ಗವನ್ನು ಹೇಳ್ಬೋದು ಸರ್?
1: ಇದೆ, ಇತ್ತೀಚೆಗೆ ನೀವು ವೆಬ್ಸೈಟ್ಗಳು ನೋಡಬಹುದು, ಯೂಟ್ಯೂಬರ್ಗಳಲ್ಲಿ ಸಿಗ್ತದೆ, ಹಣಕಾಸು ಕ್ಯಾಲ್ಕುಲೇಟರ್, ಫೈನಾನ್ಷಿಯಲ್ ಕ್ಯಾಲ್ಕುಲೇಟರ್ಸ್ ಅಂತ ಇದೆ. ಬೇರೆ ಬೇರೆ ವೆಬ್ಸೈಟ್ ಅಲ್ಲಿ ಬೇರೆ ಬೇರೆ ಆಪ್ ಡೆವಲಪ್ ಮಾಡಿದ್ದಾರೆ ಫೈನಾನ್ಷಿಯಲ್ ಕ್ಯಾಲ್ಕುಲೇಟರ್ಸ್. ಅದರಲ್ಲಿ ನೀವು ನಿಮ್ಮ ಆದಾಯ, ನಿಮ್ಮ ಖರ್ಚು ಮತ್ತೆ ನಿಮ್ಮ ಇತರ ಮಾಹಿತಿಗಳನ್ನ ಅದನ್ನ ಹಾಕಿದ್ರೆ ನಿಮಗೆ ಅದು ಚಾರ್ಟ್ ಮುಖಾಂತರ ಅಥವಾ ನಿಮಗೆ ಬೇರೆ ಗ್ರಾಫ್ ಮುಖಾಂತರ ನಿಮಗೆ ತೋರಿಸ್ಕೊಡ್ತದೆ. ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು, ಉಳಿತಾಯ ಎಷ್ಟು, ನಿಮ್ಮ ಎಮರ್ಜೆನ್ಸಿ ಫಂಡ್ಗೆ ಎಷ್ಟು ಬೇಕಾಗ್ತದೆ, ನಿಮ್ಮ ಎಷ್ಟು ಖರ್ಚು ಬೇಕಾಗ್ತದೆ, ಒಂದು ತಿಂಗಳಿಗೆ ಎಷ್ಟು ನೀವು ಎಮರ್ಜೆನ್ಸಿ ಫಂಡ್ಗೆ ಉಳಿಸ್ಬೋದು, ಅದನ್ನೆಲ್ಲ ಗ್ರಾಫ್ ಮುಖಾಂತರ ಮತ್ತು ಚಾರ್ಟ್ ಮುಖಾಂತರ ತಿಳಿಸುವಂಥ ಕೆಲವೊಂದು ಡಿಜಿಟಲ್ ಕ್ಯಾಲ್ಕುಲೇಟರ್ಸ್ ಕೂಡ ಇದೆ, ಫೈನಾನ್ಷಿಯಲ್ ಕ್ಯಾಲ್ಕುಲೇಟರ್ಸ್ ಅಂತ ಕರೀತಾರೆ.
3: ಸರ್, ಈಗ ಒಂದು ತುರ್ತು ನಿಧಿಯನ್ನು ನಾವು ಹೇಗೆ ಆರಂಭಿಸಬೇಕು?
1: ಇದು ತುಂಬಾ ಉತ್ತಮವಾದ ಪ್ರಶ್ನೆ. ವೈಯಕ್ತಿಕವಾಗಿ ನಾನು ತುರ್ತು ನಿಧಿ ಬಗ್ಗೆ ಕೇಳಿದ್ದೆ, ಆದರೆ ತುರ್ತು ನಿಧಿಯನ್ನು ಹೇಗೆ ನಿರ್ಮಾಣ ಮಾಡಬೇಕು, ಹೇಗೆ ಪ್ರಾರಂಭಿಸಬೇಕು ಅಂತೇಳಿ ಇತ್ತೀಚಿನ ದಿನಗಳಲ್ಲಿ ನಾನು ಸ್ವಲ್ಪ ಅದನ್ನು ಸೀರಿಯಸ್ ಆಗಿ ತಗೊಂಡಿದ್ದೀನಿ. ಯಾಕೆ ಸೀರಿಯಸ್ ಆಗಿ ತಗೊಂಡಿದ್ದೀನಿ ಅಂತಂದ್ರೆ, ಅರ್ಲಿ ಸ್ಟೇಜಲ್ಲಿ ಅಂದರೆ ಯಾವುದೇ ಉದ್ಯೋಗದಾತನಿಗೆ ಉದ್ಯೋಗಸ್ಥನಿಗೆ ಮೊದಲೇ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಅಥವಾ ಮೊದಲೇ ಈ ರೀತಿ ನಿಧಿಯನ್ನು ಸ್ಟಾರ್ಟ್ ಮಾಡಿದ್ರೆ ಪ್ರಾರಂಭ ಮಾಡಿದ್ರೆ ಕಡಿಮೆ ಅಮೌಂಟ್ ಸಾಕಾಗ್ತದೆ. ಆದರೆ ಒಂದು ವರ್ಷ ಆದಮೇಲೆ, ಇಷ್ಟು ವರ್ಷ ಆದಮೇಲೆ ತುರ್ತು ನಿಧಿಯ ಪ್ರಮಾಣ ಜಾಸ್ತಿ ಆಗಬೇಕಾಗ್ತದೆ. ಅದಕ್ಕೆ ನನ್ನ ಸಲಹೆ ಏನಂತಂದರೆ, ಆದಷ್ಟು ಬೇಗ ತುರ್ತು ನಿಧಿಯನ್ನು ನಿರ್ಮಾಣ ಮಾಡಲಿಕ್ಕೆ ಕೈಗೊಳ್ಳಬೇಕು. ಮತ್ತು ಅದಕ್ಕೋಸ್ಕರ ಪ್ರತ್ಯೇಕ ಖಾತೆ ತೆರಿಬೇಕು. ನಾನು ಆವಾಗಲೂ ಹೇಳಿದೆ, ಉದಾಹರಣೆಗೆ ನನ್ನದೊಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇದೆ, ಉಳಿತಾಯ ಖಾತೆ, ಅದನ್ನು ನಾನು UPI ಪೇಮೆಂಟ್ಗೂ ಯೂಸ್ ಮಾಡ್ತೀನಿ, ಮತ್ತು ಬೇರೆ ಎಕ್ಸ್ಪೆಂಡಿಚರ್ ಯೂಸ್ ಮಾಡ್ತೀನಿ, ಇನ್ವೆಸ್ಟ್ಮೆಂಟ್ಗೂ ಯೂಸ್ ಮಾಡ್ತೀನಿ. ಹಾಗಂತೇಳಿ ಅದರಲ್ಲಿ ನಾನು ತುರ್ತು ನಿಧಿ ಇಟ್ಟರೆ ನಾಳೆ ನನಗೆ ಗೊತ್ತಿಲ್ಲದಂಗೆ ಅಮೌಂಟ್ನ ಖರ್ಚು ಮಾಡಿಬಿಡ್ತೀನಿ. ಅದಕ್ಕೆ ಏನು ಮಾಡ್ಬೋದು ಅಂದರೆ, ತುರ್ತು ನಿಧಿಗೋಸ್ಕರನೇ ಒಂದು ಸಪ್ರೇಟಾಗಿ ಒಂದು ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡೋದು. ಅದರಲ್ಲಿ ಯಾವ್ದನ್ನು UPI ಪೇಮೆಂಟ್ ಮಾಡಬಾರ್ದು, ಯಾವ್ದಕ್ಕೂ ಲಿಂಕ್ ಆಗಿರಬಾರ್ದು, ಜಸ್ಟ್ ತುರ್ತು ನಿಧಿಗೋಸ್ಕರ ಅದನ್ನು ಎರಡೇ ಟ್ರಾನ್ಸಾಕ್ಷನ್, ಒಂದು ಇನ್ವೆಸ್ಟ್ ಇಡಲಿಕ್ಕೆ ಅಮೌಂಟ್ನ, ಇನ್ನೊಂದು ಎಮರ್ಜೆನ್ಸಿ ಟೈಮಲ್ಲಿ ತಗೊಳ್ಳಿಕ್ಕೆ. ಸೊ ಹಾಗಾಗಿ ಒಂದು ಪ್ರತ್ಯೇಕ ಖಾತೆ ತೆರಿಬೇಕು. ಎರಡನೇದು, ಎಷ್ಟು ಆಗ್ತದೆ ಅಷ್ಟು ಅಮೌಂಟ್ ಶುರು ಮಾಡಬೇಕು. ಸರ್, ನನಗೆ ಇನ್ನು 3 ತಿಂಗಳಾದ್ಮೇಲೆ ಪ್ರಮೋಷನ್ ಆಗ್ತದೆ, ಇನ್ನು 3 ತಿಂಗಳಾದ್ಮೇಲೆ ನನಗೆ ಸ್ಯಾಲ್ರಿ ಜಾಸ್ತಿ ಬರ್ತದೆ, 3 ತಿಂಗಳಾದ್ಮೇಲೆ ಖರ್ಚು ಕಡಿಮೆ ಆಗ್ತದೆ, ಆವಾಗ ನಾನು ಅದಾಗಬಾರ್ದು. ಈಗ ಎಷ್ಟಿದೆ ಅಲ್ಲಿಂದ ಶುರು ಮಾಡಬೇಕು. 500 ಅಂದರೆ 500 ರೂಪಾಯಿಂದ, 1,000 ಅಂದರೆ 1,000. ಬಟ್ ಆದಷ್ಟು ಬೇಗ ಶುರು ಮಾಡುವಂಥದ್ದು ಒಳ್ಳೆಯದು. ಸೊ ಇದರಿಂದ ಮುಂದೆ ಹೊಸ ಹೊಸ ಜವಾಬ್ದಾರಿಗಳು ಬಂದಾಗೆ, ಸೊ ನಿಮ್ಮ ಉಳಿತಾಯ ಏನು ತುರ್ತು ನಿಧಿ ಅದಲ್ಲ, ಅದರ ಪ್ರಮಾಣನೂ ಕೂಡ ಹೆಚ್ಚು ಕಡಿಮೆ ಮಾಡ್ಬೋದು. ಉದಾಹರಣೆಗೆ ನಾಳೆ ತುಂಬ ಆದಾಯ ಬಂತು ಅಂದರೆ ನೀವು ಜಾಸ್ತಿ ಇನ್ವೆಸ್ಟ್ ಮಾಡ್ಬೋದು, ತುಂಬ ಖರ್ಚು ಬಂತು ಅಂದರೆ ಸ್ವಲ್ಪ ಕಡಿಮೆ ಮಾಡ್ಬೋದು. ಆದರೆ ಕಂಟಿನ್ಯೂಟಿ ಇರಬೇಕು, ರೆಗ್ಯುಲರ್ ಆಗಿ ಪ್ರತಿ ತಿಂಗಳು ಅಂದರೆ ಪ್ರತಿ ತಿಂಗಳು ತುರ್ತು ನಿಧಿಗೆ ಇಷ್ಟು ಅಮೌಂಟನ್ನು ತೆಗೆದಿಟ್ಟದು ಒಳ್ಳೆಯದು.
2: ತುರ್ತು ನಿಧಿ ನಿರ್ವಹಣಾ ಸಮಯದಲ್ಲಿ ಆಗುವಂತಹ ಕೆಲವು ತಪ್ಪುಗಳು,
1: ನಾನು ಆವಾಗಲೇ ಹೇಳಿದೆ ನಾವೇನು ಮಾಡ್ತೀವಿ ಅಂತಂದರೆ, ನಮಗೆ ಗೊತ್ತಿರ್ತದೆ ಎಮರ್ಜೆನ್ಸಿ ಫಂಡ್ ಅಂತ. ಬಟ್ ಅದು ಇತ್ತೀಚೆಗೆ ಏನಾಗ್ತದೆ ಅಂದರೆ, ಈ ಬ್ಯಾಂಕಿಂಗ್ ವ್ಯವಸ್ಥೆ ಹೇಗಿದೆ ಅಂದರೆ, ಇಮಿಡಿಯೇಟಾಗಿ ನಿಮಗೆ ದುಡ್ಡು ಸಿಗುತ್ತೆ. ನಿಮ್ಮ ಅಕೌಂಟಲ್ಲಿದ್ದರೆ ನೀವು ವಿತ್ಡ್ರಾ ಮಾಡ್ಬೋದು, ಡೆಬಿಟ್ ಕಾರ್ಡಿಂದ, ಕ್ರೆಡಿಟ್ ಕಾರ್ಡಿಂದ ಯೂಸ್ ಮಾಡ್ಬೋದು, UPI ಪೇಮೆಂಟಿಂದ ಯೂಸ್ ಮಾಡ್ಬೋದು, ಬ್ಯಾಂಕ್ ಹೋಗಿ ವಿತ್ಡ್ರಾ ಮಾಡ್ಬೋದು. ಹಾಗಾಗಿ ನಾವೇನು ತಪ್ಪು ಮಾಡ್ತೀವಿ ಅಂದರೆ, ಎಮರ್ಜೆನ್ಸಿ ಫಂಡ್ ಇದೆ, ಸೊ ಏನೂ ಆಗೋದಿಲ್ಲ ನನಗೆ, ಇನ್ನೊಂದು ಸ್ವಲ್ಪ ದಿನ ಚೆನ್ನಾಗಿರ್ತೀನಿ, ಹಾಗಾಗಿ ಇರೋದನ್ನು ತೆಗೆದುಬಿಡುವ, ನೆಕ್ಸ್ಟ್ ಮಂತಲ್ಲಿ ನನಗೆ ಸ್ವಲ್ಪ ಅಮೌಂಟ್ ಜಾಸ್ತಿ ಬರುತ್ತೆ, ಅದನ್ನು ಹಾಕ್ತೀನಿ, ಅದು ಮೊದಲನೇ ಮಾಡೋ ತಪ್ಪು. ಹಾಗೆ ಮಾಡಬಾರ್ದು. ಮತ್ತೆ ಎರಡನೇದು ಅದನ್ನ ಬೇರೆ ಪರ್ಪಸ್ ಯೂಸ್ ಮಾಡ್ಬಿಡೋದು. ಉದಾಹರಣೆಗೆ ಯಾರು ಫ್ರೆಂಡ್ಸ್ ಎಲ್ಲ ಟ್ರಿಪ್ ಹೋಗ್ತಿದ್ದಾರೆ, ನನಗೇನು ಆಗೋದಿಲ್ಲ, ಮನೆಯವರೆಲ್ಲ ಚೆನ್ನಾಗಿದ್ದಾರೆ, ನನಗೆ ಈಗೇನು ಎಮರ್ಜೆನ್ಸಿ ಫಂಡ್ ಬೇಕಿಲ್ಲ, ನಾನು ಟ್ರಿಪ್ ಹೋಗ್ಬಿಡುವಂಥದ್ದು. ಅಥವಾ ಯಾರೋ ಒಬ್ರು ಹೊಸದಾಗಿ ಕಾರ್ ತಗೊಂಡ್ರು, ನಾನು ನನ್ನ ಹಳೆ ಕಾರ್ ಆಗಿದೆ, ಹೊಸ ಕಾರ್ ಪರ್ಚೇಸ್ ಮಾಡಬೇಕು, ಸ್ಟೇಟಸ್ ತೋರಿಸ್ಕೊಳ್ಳಿಕ್ ಸಲುವಾಗಿ ಅಥವಾ ಒಂದು ಸ್ವಲ್ಪ ಮೋಜು ಮಸ್ತು ಮಾಡ್ಲಿಕ್ಕೆ ಸಲುವಾಗಿ ಇರೋ ಅಮೌಂಟ್ನ ಯೂಸ್ ಮಾಡ್ಬೋದು, ಆದರೆ ಎಮರ್ಜೆನ್ಸಿ ಫಂಡಿಂದ ತೆಗಿಬಾರ್ದು. ಆ ಥರ ತಪ್ಪು ಜಾಸ್ತಿ ಮಾಡ್ತೀವಿ. ಹೀಗೆ ಮಾಡೋದ್ರಿಂದ ನಮ್ಮ ಭವಿಷ್ಯದಲ್ಲಿ ನಾವು ಯಾವ ಪರ್ಪಸ್ಗೆ ತುರ್ತುನಿಧಿಯನ್ನ ಸಂಗ್ರಹಿಸಿರ್ತೇವೆ ಆ ಪರ್ಪಸ್ ಸರ್ವ್ ಆಗೋದಿಲ್ಲ.
3: ಸರ್, ಎಮರ್ಜೆನ್ಸಿ ಫಂಡ್ ರಿಲೇಟೆಡ್ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ನಿಮ್ಮ ಸಂದೇಶ ಏನು?
1: ನಾನು ಅವಾಗ ಹೇಳಿದಾಗೆ ಎಮರ್ಜೆನ್ಸಿ ಫಂಡ್ ಯಾರಿಗೆ ಅಂತಿಲ್ಲ, ಎಲ್ಲರಿಗೂ ಎಮರ್ಜೆನ್ಸಿ ಫಂಡ್ ಬೇಕು. ಉದಾಹರಣೆಗೆ ವಿದ್ಯಾರ್ಥಿಗಳಿಗೆ ಹೇಳೋದಾದ್ರೆ ಅವರ ಪೋಷಕರು ಪಾಕೆಟ್ ಮನಿ ಅಂತ ಕೊಡ್ಬೋದು, ಅಥವಾ ಬೇರೆ ಖರ್ಚಿಗೆ ಅಂತ ದುಡ್ಡು ಕೊಡ್ಬೋದು. ಖಂಡಿತವಾಗಿಯೂ ಸ್ವಲ್ಪ ಪ್ರಮಾಣದ ಅಮೌಂಟ್ ಅವರು ಸೇವ್ ಮಾಡ್ಬೋದು. ಈಗ ನೀವು ಯಾವ್ದೊಂದು ಟ್ರಿಪ್ ಹೋಗ್ಲಿಕ್ಕಿದ್ದಾರೆ ಅಂತಂದ್ರೆ ಒಂದು 500 ರೂಪಾಯಿ ಕೊಡ್ತಾರೆ ಅಂದ್ರೆ ನೀವು ಎಷ್ಟೇ ಖರ್ಚು ಮಾಡಿದ್ರು ಕೂಡ 500 ರಿಂದ 1,000 ಉಳಿಸ್ಬೋದು. ಅದನ್ನ ಒಂದು ಎಮರ್ಜೆನ್ಸಿ ಫಂಡ್ ಅಂತ ಇಟ್ಕೊಳ್ಳೋದು. ಅಥವಾ ಕಾಲೇಜ್ಗೆ ದಿನ ಬರ್ತಾ ಹೋಗ್ತಾ ಇರ್ತೀರಿ ಅಂತಂದ್ರೆ ಬಸ್ ಚಾರ್ಜ್ ಕೊಡ್ತಾರೆ ಅಂತ ಇಟ್ಕೊಂಡ್ರೆ, ಬಸ್ ಚಾರ್ಜ್ಗೆ ಒಂದಿನ ಯಾರೋ ಫ್ರೆಂಡ್ಸ್ ಕರ್ಕೊಂಡೋದ್ರು ಆ ಬಸ್ ಚಾರ್ಜ್ ಉಳಿತು, ಅದನ್ನ ಎಮರ್ಜೆನ್ಸಿ ಫಂಡ್ಗೆ ಹಾಕ್ಬಿಡೋದು. ಹೀಗೆ ಮಾಡೋದ್ರಿಂದ ನಿಮಗೆ ನಾಳೆ ಅವಶ್ಯಕವಾಗಿ ಬೇಕಾಗಿರುವಂತಹ ವಸ್ತುಗಳನ್ನ ಪರ್ಚೇಸ್ ಮಾಡಲಿಕ್ಕೆ ನಿಮ್ಮ ಪೇರೆಂಟ್ಸ್ ಹತ್ರ ದುಡ್ಡಿಲ್ಲ ಅಂದ್ರೆ ನಿಮ್ಮ ಹತ್ರ ಸ್ವಲ್ಪ ದುಡ್ಡಿರ್ತದೆ. ಮತ್ತೆ ಯಾವುದೋ ಒಂದು ಹೊಸ ಅವಕಾಶ ಬಂತು, ಅವಕಾಶನ ನೀವು ಇಮಿಡಿಯೇಟ್ ನಿಮ್ಮ ಪೇರೆಂಟ್ಸ್ ಹತ್ರ ಹೇಳಿ ಅವ್ರು ನಿಮಗೆ ಹಣ ಒದಗಿಸಿ ಕೊಡೋಕ್ಕಿಂತ ಮುಂಚೆನೆ ಅವಕಾಶ ಕೈ ತಪ್ಪು ಹೋಗ್ತದೆ ಅಂದ್ರೆ ನಿಮ್ಮ ಹತ್ರನೇ ಸ್ವಲ್ಪ ದುಡ್ಡಿದ್ರೆ ಎಮರ್ಜೆನ್ಸಿ ಫಂಡ್ ಯೂಸ್ ಆಗ್ತದೆ. ಯಾವ್ದಕ್ಕೆ ಯೂಸ್ ಆಗಲಿಲ್ಲ ಅಂದ್ರೆ ನಾಳೆ ನಿಮಗೆ ಜವಾಬ್ದಾರಿ ಜಾಸ್ತಿ ಆಗ್ತದೆ. ನಿಮಗೆ ಜವಾಬ್ದಾರಿ ಜಾಸ್ತಿ ಆದಾಗ ಆಗ ಒಂದೇ ಟೈಮಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಉಳಿಸೋ ಬದಲಾಗಿ ಆಲ್ರೆಡಿ ಉಳಿಸಿರುವಂತ ಅಮೌಂಟ್ ಇರ್ತದಲ್ಲ ಅದು ಪವರ್ ಆಫ್ ಕಾಂಪೌಂಡಿಂಗ್ ಅಂತ ಹೇಳ್ತಾರೆ, ಬಡ್ಡಿ ಸಮೇತ ಅದು ಹೆಚ್ಚಾಗಿರ್ತದೆ, ಅವಾಗ ನಿಮಗೆ ಒತ್ತಡ ಕಡಿಮೆ ಆಗ್ತದೆ. ಹಾಗಾಗಿ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನನ್ನ ಸಲಹೆ ಏನಂದ್ರೆ ಆದಷ್ಟು ಬೇಗ ಶುರು ಮಾಡಬೇಕು, ಎಷ್ಟು ಅಮೌಂಟ್ ಇದೆ ಅಷ್ಟು ಅಮೌಂಟ್ ಶುರು ಮಾಡಬೇಕು, ಮತ್ತೆ ಯಾವುದೇ ಕಾರಣಕ್ಕೂ ಅದನ್ನು ಬೇರೆ ಪರ್ಪಸ್ಗೆ ಯೂಸ್ ಮಾಡಬಾರ್ದು.
2: ಸರ್, ಈಗಾಗಲೇ ಕೆಲವೊಬ್ರು ಮನೆಗೆ ಅಂತ ಸಾಲ ಮಾಡಿರ್ತಾರೆ ಅಥವಾ ವಾಹನಕ್ಕಾಗಿ ಸಾಲ ಮಾಡಿರ್ತಾರೆ, ಅಂತವರು ಕೂಡ ಈ ತುರ್ತು ನಿಧಿ ನಿರ್ವಹಣಾ ಮಾಡಬಹುದಾ ಅಂತ?
1: ಅದೇ, ಯಾರೇ ಆದ್ರೂ ಕೂಡ ತುರ್ತು ನಿಧಿ ನಿರ್ಮಾಣ ಮಾಡಲೇಬೇಕು. ನಿಜವಾಗಿ ಹೇಳಬೇಕು ಅಂದ್ರೆ ಇವರಿಗೆ ಜಾಸ್ತಿ ಬೇಕಾಗಿರೋದು. ನೋಡಿ, ಯಾವುದೇ ಗೃಹ ಸಾಲನ್ನ ಮತ್ತೆ ವಾಹನ ಸಾಲ ಇದೆಯಲ್ಲ, ಅದು ಕಂತು ಕಟ್ಟುವಂಥದ್ದನ್ನು ಯಾವುದೇ ಕಾರಣಕ್ಕೂ ಅವ್ರು ನಿಲ್ಸೋದಿಲ್ಲ. ಸಪೋಸ್ ನಿಲ್ಲಿಸ್ತಾರೆ ಅಂತಂದ್ರೆ ಬಡ್ಡಿ ಸಮೇತ ತಗೊಳ್ತಾರೆ. ಹಾಗಾಗಿ ನಮ್ಗೆ ಏನಾದರೂ ಉದ್ಯೋಗ ನಡೀತಾ ಇದೆ, ವ್ಯಾಪಾರ ನಡೀತಾ ಇದೆ, ದುಡ್ಡಿದೆ, ಪ್ರತಿ ತಿಂಗಳು ಕಟ್ಕೊಂಡು ಹೋಗ್ತಾ ಇದ್ದೀನಿ, ಮನೆಗೆ ಸಾಲ ಮಾಡಿದ್ದೀನಿ ಕಂತು ಕಟ್ತಾ ಇದ್ದೀನಿ, ಕಾರು ಅಥವಾ ವಾಹನ ಪರ್ಚೇಸ್ ಮಾಡಿದ್ದೀನಿ ಕಂತು ಕಟ್ತಾ ಇದ್ದೀನಿ, ನನಗೆ 3 ತಿಂಗಳು ಉದ್ಯೋಗ ಇಲ್ಲ, 3 ತಿಂಗಳು ವ್ಯಾಪಾರ ಇಲ್ಲ, ಅವಾಗ ಏನು ಮಾಡಬೇಕು? ನಾನು ಕಟ್ಟಲೇಬೇಕಾಗ್ತದೆ, ಅದಕ್ಕೆ ಡಿಫಾಲ್ಟರ್ ಆಗ್ತೀನಿ. ಡಿಫಾಲ್ಟರ್ ಆಗಿಲ್ಲ ಅಂದ್ರೆ ಗಾಡಿ ತಂದಿದ್ರೆ ಮನೆಗೆ ವಾಪಸ್ ತಗೊಂಡು ಹೋಗ್ತಾರೆ, ಅಥವಾ ಮನೆ ಕಟ್ಟಿದ್ರೆ ಮನೆಗೆ ನೋಟಿಸ್ ಬರ್ತದೆ, ಅವಾಗ ತುರ್ತು ನಿಧಿ ತುಂಬಾ ಪ್ರಯೋಜನ ಆಗ್ತದೆ. ಹಾಗಾಗಿ ಯಾರು ಈಗಾಗಲೇ ಗೃಹ ಸಾಲ ಮಾಡಿದ್ದಾರೆ, ವಾಹನ ಸಾಲ ಮಾಡಿದ್ರೆ, ಮತ್ತೆ ಇತರ ಸಾಲ ಮಾಡಿ ಪ್ರತಿ ತಿಂಗಳು ಕಂತು ಕಟ್ತಿದಾರಲ್ಲ, ಅವ್ರಿಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಈ ತರದ ತುರ್ತು ನಿಧಿ. ಅವ್ರಿಗೆ ಸ್ವಲ್ಪ ಜಾಸ್ತಿ ಅಮೌಂಟೇ ಬೇಕಾಗ್ತದೆ, ಯಾಕೆಂದ್ರೆ ಇದು ರೆಗ್ಯುಲರ್ ಆಗಿ ಕಟ್ಟಲಿಕ್ಕಿರುವಂಥದ್ದು. ಹಾಗಾಗಿ ಅಟ್ಲೀಸ್ಟ್ ಒಂದು 3 ತಿಂಗಳ ತನಕ ನನಗೆ ಉದ್ಯೋಗ ಇಲ್ಲ, 3 ತಿಂಗಳ ತನಕ ವ್ಯಾಪಾರ ಇಲ್ಲ ಅಂದ್ರೆ ಆ 3 ತಿಂಗಳು ಕಂತು ಕಟ್ಟಲಿಕ್ಕೆ ಆಗುವಷ್ಟಕ್ಕಾದ್ರೂ ನಿಮ್ಗೆ ತುರ್ತು ನಿಧಿ ಅವಶ್ಯಕತೆ ಇದೆ.
3: ಸರ್, ಈಗ ವಿದ್ಯಾರ್ಥಿಗಳಾದ ನಮ್ಗೆ ಈ ತುರ್ತು ನಿಧಿದ ಅಗತ್ಯ ಉಂಟಾ?
1: ನಾನು ಅವರು ಮೊದಲು ಪ್ರಶ್ನೆ ಕೇಳಿದಾಗ ಹೇಳಿದೆ, ನಾನು ಖಂಡಿತ ಅಗತ್ಯ ಇದೆ. ಯಾಕೆ ಅಗತ್ಯ ಇದೆ ಅಂತ ಅಂದ್ರೆ ಫೈನಾನ್ಷಿಯಲ್ ಲಿಟ್ರಸಿ ಮತ್ತೆ ಇನ್ವೆಸ್ಟ್ಮೆಂಟ್ ಅವೇರ್ನೆಸ್ ಇದೆಲ್ಲ ಆಸ್ ಅರ್ಲಿ ಆಸ್ ಪಾಸಿಬಲ್ ಬೇಗ ಬಂದ್ರೆ ಸ್ಟೂಡೆಂಟ್ಸ್ಗೆ ಅವ್ರಿಗೆ ಆದಷ್ಟು ಮಾಹಿತಿ ಇರ್ತದೆ. ಮತ್ತೆ ಮುಂದೆ ಅವರು ಅವರ ಸ್ವಂತ ಬಿಸ್ನೆಸ್ ಮಾಡಬೇಕಿದ್ದಾಗ, ಉದ್ಯೋಗ ಮಾಡಬೇಕಿದ್ದಾಗ, ಅವ್ರದೇ ಒಂದು ಸಂಸಾರ ಅಂತ ಆದಾಗ, ಅವ್ರಿಗೆ ಜವಾಬ್ದಾರಿ ಅಂತ ಬಂದಾಗ ಇದೊಂದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಂತ ಕರಿತೀವಿ, ಹಣಕಾಸು ಶಿಸ್ತು ಅಂತ ಕರಿತೀವಿ. ಫೈನಾನ್ಷಿಯಲ್ ಡಿಸಿಪ್ಲಿನ್ ಬರ್ತದೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಯಾರಿಗೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇರ್ತದೆ ಅವರು ಯಾವುದೇ ಪ್ರಾಬ್ಲಮ್ ಬಂದರೂ ಕೂಡ ಅವ್ರು ಹೆದರೋದಿಲ್ಲ, ಯಾಕಂದ್ರೆ ಅವ್ರಿಗೆ ಅದಕ್ಕೆ ಸೆಟ್ ಆಗಿರ್ತಾರೆ ಮತ್ತೆ ಅದರ ಬಗ್ಗೆ ಅವ್ರಿಗೆ ಗೊತ್ತಿರ್ತದೆ. ಹಾಗಾಗಿ ಫೈನಾನ್ಷಿಯಲ್ ಡಿಸಿಪ್ಲಿನ್ ಬರಬೇಕು ಅಂದ್ರೆ ವಿದ್ಯಾರ್ಥಿಗಳು ಈಗಲಿಂದಾನೆ ಶುರು ಮಾಡಬೇಕು. ಮತ್ತೆ ಯಾವಾಗ ಫೈನಾನ್ಷಿಯಲ್ ಡಿಸಿಪ್ಲಿನ್ ಬರ್ತದಲ್ಲ ಅವಾಗ ಖರ್ಚುಗಳನ್ನ ಕಡಿಮೆ ಮಾಡ್ತೀರಿ, ಮತ್ತೆ ಯಾವ ರೀತಿ ನೀವು ಆದಾಯ ಗಳಿಸಬೇಕು ಅನ್ನೋದನ್ನ ನೋಡ್ತೀರಿ, ಮತ್ತೆ ಯಾವಾಗ ಯಾವ ತರದ ಖರ್ಚು ಬರ್ತದೆ. ಉದಾಹರಣೆಗೆ ನಿಮ್ಗೆ ಓದು ಮುಗಿತದೆ, ಓದು ಮುಗಿದ ತಕ್ಷಣ ಕೆಲಸ ಸಿಗಬೇಕು, ಕೆಲಸ ಸಿಗಬೇಕಿದ್ದಾಗ ಟೈಮ್ ತಗೊಳ್ತದೆ, ಕೆಲಸ ಸಿಕ್ಕ ತಕ್ಷಣ ನಿಮ್ಗೆ ಜವಾಬ್ದಾರಿಗಳು ಜಾಸ್ತಿ ಆಗೋದಿಲ್ಲ, ಕೆಲಸದಿಂದ ಜವಾಬ್ದಾರಿಗಳು ಬರೋ ತನಕ ಸ್ವಲ್ಪ ಟೈಮ್ ಸಿಗ್ತದೆ. ಅವಾಗ ನೀವು ಸ್ವಲ್ಪ ಇನ್ವೆಸ್ಟ್ ಮಾಡಿ ಅಥವಾ ತುರ್ತು ನಿಧಿಯನ್ನು ಇಟ್ಕೊಂಡ್ರೆ ಮುಂದೆ ನಿಮಗೆ ಬರುವಂತ ಏನೋ ಪ್ರಾಬ್ಲಮ್ ಬರುವಂತಿದ್ರೆ ಈ ತುರ್ತು ನಿಧಿ ನಿಮಗೆ ಸಹಾಯಕ್ಕೆ ಬರ್ತದೆ.
2: ಸರ್, ಒಂದು ಮನೆಯಲ್ಲಿ ದಂಪತಿಗಳಿರುವಂತವರು ಎರಡೆರಡು ತುರ್ತು ನಿಧಿಯನ್ನು ಇಡಬೇಕಾ?
1: ಇದು ಒಳ್ಳೆ ಪ್ರಶ್ನೆ. ಆದ್ರೆ ಏನಾಗ್ತದೆ ಅಂತಂದ್ರೆ ಇಬ್ರು ಆದಾಯ ಗಳಿಸ್ತಾ ಇದ್ರೆ ಒಂದು ಕುಟುಂಬಕ್ಕೆ ಅಂತೇಳಿ ಒಂದು ತುರ್ತು ನಿಧಿ ಇಟ್ಟರು ಒಳ್ಳೇದು. ವೈಯಕ್ತಿಕವಾಗಿ ಅವ್ರು ಇನ್ನೂ ಜಾಸ್ತಿ ಆದಾಯ ಗಳಿಸ್ತಾ ಇದ್ದಾರೆ ಅಂದ್ರೆ ವೈಯಕ್ತಿಕವಾಗಿ ಕೂಡ ಅವರು ಒಬ್ಬೊಬ್ರು ಒಂದೊಂದು ತುರ್ತು ನಿಧಿ ಇಟ್ಟರೆ ಇನ್ನೂ ಒಳ್ಳೆಯದು. ಯಾಕೆಂದ್ರೆ ಸಂಸಾರಕ್ಕೆ ಒಂದು ತುರ್ತು, ಕುಟುಂಬಕ್ಕೆ ಒಂದು ತುರ್ತು ನಿಧಿ ಇದ್ರೆ ಅದು ಕುಟುಂಬಕ್ಕೆ ಸಂಬಂಧಪಟ್ಟ ಖರ್ಚುಗಳನ್ನ ನೀಗಿಸ್ಲಿಕ್ಕೆ ಬೇಕಾಗ್ತದೆ. ಅದೇ ವೈಯಕ್ತಿಕವಾಗಿ ಅಂತಿದ್ರೆ ಈಗ ನನ್ನ ಲೈಫ್ ಸ್ಟೈಲು ಮತ್ತು ನನ್ನ ಕಮಿಟ್ಮೆಂಟ್ ಏನಿದೆ ಅದು ನನಗೆ ಒಂದು ತುರ್ತು ನಿಧಿಯಲ್ಲಿ ಎಮರ್ಜೆನ್ಸಿ ಫಂಡಲ್ಲಿ ಇದ್ರೆ ನಾನು ಅದನ್ನು ಬೇರ್ ಮಾಡ್ಬೋದು. ಹಾಗೆ ನನ್ನ ವೈಫ್ ಅಂತಂದ್ರೆ ಸ್ಪೌಸ್ ಅಂತ ಹೇಳಿದೆ ನಾನು, ದಂಪತಿಗಳು. ಸೊ ಅವರು ಸಪ್ರೇಟ್ ಸಪ್ರೇಟ್ ಆಗಿ ಇಟ್ಕೊಂಡ್ರೆ ಇನ್ನೂ ಒಳ್ಳೇದು. ಯಾರಾದ್ರೂ ಒಬ್ರು ಆದಾಯ ಗಳಿಸ್ತಿದ್ದಾರೆ ಇನ್ನೊಬ್ರು ಆದಾಯ ಗಳಿಸ್ತಿಲ್ಲ ಅಂತಂದ್ರೆ ಕುಟುಂಬಕ್ಕೆ ಒಂದೇ ತುರ್ತು ನಿಧಿ ಸಾಕಾಗ್ತದೆ. ಉದಾಹರಣೆಗೆ ಇಬ್ರು ವರ್ಕ್ ಮಾಡ್ತಿದ್ದಾರೆ ಅಂದ್ರೆ ಖಂಡಿತವಾಗಿ ಒಂದು ಕುಟುಂಬಕ್ಕೆ ಒಂದು ತುರ್ತು ನಿಧಿ ಬೇಕು, ಇನ್ನೊಂದು ವೈಯಕ್ತಿಕವಾಗಿ ತುರ್ತು ನಿಧಿ ಇಟ್ಟರೆ ತುಂಬಾ ಒಳ್ಳೇದು. ಯಾಕೆಂದ್ರೆ ಒಬ್ರದ್ದು ಸಂಬಳ ನಿಂತೋಗ್ಬೋದು, ಒಬ್ರದ್ದು ಆದಾಯ ನಿಂತೋಗ್ಬೋದು, ಆಗ ತುರ್ತು ನಿಧಿ ಯೂಸ್ ಆಗ್ತದೆ. ಕೆಲವೊಮ್ಮೆ ಇಬ್ರದ್ದು ಆದಾಯ ನಿಂತೋಗ ಚಾನ್ಸಸ್ ಇರ್ತದೆ. ಉದಾಹರಣೆಗೆ ಒಂದೇ ಕಂಪನಿಲಿ ಕೆಲಸ ಮಾಡ್ತಿರ್ತದೆ, ಕಂಪನಿ ಪ್ರಾಬ್ಲಮ್ ಆಯ್ತು, ಕಂಪನಿಯಿಂದ ಅವ್ರನ್ನ ಹೊರಗೆ ಹಾಕಿದ್ರು, ಅಥವಾ ಬೇರೆ ಬಿಸ್ನೆಸ್ ಮಾಡ್ತಿರ್ತಾರೆ, ಇಬ್ರು ಬಿಸ್ನೆಸ್ ಕೂಡ ಒಂದೇ ಸರಿ ನಿಂತೋಯ್ತು ಅಂದ್ರೆ ಅವಾಗ ಕುಟುಂಬಕ್ಕೆ ಇಟ್ಟಂತ ಎಮರ್ಜೆನ್ಸಿ ಫಂಡ್ ನಿಮಗೆ ಸಹಾಯಕ್ಕೆ ಬರ್ತದೆ.
3: ಸರ್, ಆರೋಗ್ಯ ವಿಮೆ, ಜೀವ ವಿಮೆ ಇದೆಲ್ಲ ಉಂಟು ಅಂತಿರುವಾಗ ನಾವು ತುರ್ತು ನಿಧಿಯನ್ನು ಇಡಬೇಕಾ? ಹಾಗೆ ಇಡುದಾದ್ರೂ ಅದಕ್ಕೆ ಕಡಿಮೆ ಅಮೌಂಟ್ ಹಾಕಿದ್ರೆ ಸಾಕಾಗ್ತದ?
1: ನಾನು ಮೊದಲು ಹೇಳಿದಾಗೆ ಆರೋಗ್ಯ ವಿಮೆ ಸರ್ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಬೇರೆ ಖರ್ಚುಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ತುರ್ತು ನಿಧಿ ಇಡಬೇಕು ಅಂತ ಹೇಳಿದೆ. ಆದರೆ ತುರ್ತು ನಿಧಿ ನಾವು ಕೇವಲ ಆರೋಗ್ಯಕ್ಕೆ ಸಂಬಂಧಪಟ್ಟ ಖರ್ಚುಗಳಿಗೆ ಮಾತ್ರ ಇಡೋದಲ್ಲ, ಬೇರೆ ಖರ್ಚುಗೂ ಇಡ್ತೀವಿ. ಹಾಗಾಗಿ ತುರ್ತು ನಿಧಿ ಆರೋಗ್ಯ ವಿಮೆ ಮತ್ತು ಜೀವ ವಿಮೆಯಾಗಿ ಇಟ್ಟರು ಕೂಡ, ಉದಾಹರಣೆಗೆ ಆರೋಗ್ಯ ವಿಮೆ ನೀವು ಮಾಡಿಸಿದ್ದೀರಿ, ನಾಳೆ ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಇಮ್ಮಿಡಿಯೇಟ್ ಕ್ಲೈಮ್ ಆಗೋದಿಲ್ಲ, ಟೈಮ್ ತಗೊಳ್ತದೆ. ಕೆಲವೊಂದು ಹಾಸ್ಪಿಟಲ್ಗಳಲ್ಲಿ ಕ್ಯಾಶ್ಲೆಸ್ ಇರೋದಿಲ್ಲ, ಆವಾಗ ನಿಮಗೆ ಹಣ ಬೇಕಾಗ್ತದೆ. ಹಾಗಾಗಿ ತುರ್ತು ನಿಧಿ ಜೀವ ವಿಮೆ ಇದ್ದರೂ ಬೇಕು, ಆರೋಗ್ಯ ವಿಮೆ ಇದ್ದರೂ ಬೇಕು. ಆದರೆ ನೀವು ತಗೊಳ್ಳುವಂಥ ವಿಮೆ ಏನಿರ್ತದಲ್ಲ ಅದು ಎಷ್ಟು ಮಟ್ಟಿಗೆ ನಿಮಗೆ ಇಮ್ಮಿಡಿಯೇಟ್ ಸಿಗುತ್ತೆ ಮತ್ತು ಎಷ್ಟು ಮಟ್ಟಿಗೆ ಅದು ಅನುಕೂಲ ಆಗಿದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಬಟ್ ಆರೋಗ್ಯ ವಿಮೆ ಇರಲಿ ಅಥವಾ ಜೀವ ವಿಮೆ ಇದ್ದರೂ ಕೂಡ ತುರ್ತು ನಿಧಿ ಬೇಕಾಗ್ತದೆ.
2: ಕ್ಲೇಮ್ ಮಾಡುವುದು ತಡವಾದರೆ ತುರ್ತು ನಿಧಿ ಹೇಗೆ ಸಹಾಯ ಮಾಡುತ್ತದೆ?
1: ಅದೇ ಅವರು ಪ್ರಶ್ನೆ ಕೇಳಿದ್ದು ನಾನು ಉತ್ತರ ಕೊಟ್ಟೆ. ಈಗ ಜೀವ ವಿಮೆ ಇರ್ತದೆ, ಹಾಗೆ ಆರೋಗ್ಯ ವಿಮೆ ಇದ್ದೇ ಇರ್ತದೆ. ನಾಳೆ ಯಾರಾದರೂ ಪ್ರಾಬ್ಲಮ್ ಆಯಿತು ಹಾಸ್ಪಿಟ್ಲಿಗೆ ಸೇರ್ತಾರೆ ಅಂತಂದರೆ ಅವ್ರಿಗೆ ಹಾಸ್ಪಿಟ್ಲಲ್ಲಿ ಕ್ಯಾಶ್ಲೆಸ್, ಈಗ ಇನ್ಶೂರೆನ್ಸ್ ಇದೆ, ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಇದೆಯಾ ಅಥವಾ ಅವರು ಮತ್ತೆ ಕ್ಲೈಮ್ ಮಾಡುವಂಥದ್ದ, ಮತ್ತೆ ಕ್ಲೈಮ್ ಮಾಡಬೇಕು ಅಂತಾರೆ ಇನ್ಶೂರೆನ್ಸ್ ಕಂಪ್ನಿಯವ್ರು ಬರಬೇಕು, ಅದನ್ನು ರಿಪೋರ್ಟ್ ಮಾಡಬೇಕು, ರಿಪೋರ್ಟ್ ಮಾಡಿ ಮತ್ತೆ ಅಮೌಂಟ್ ಸ್ಯಾಂಕ್ಷನ್ ಆಗಬೇಕು. ಅಲ್ಲಿವರೆಗೆ ಯಾವುದು ಆಪರೇಷನ್ ಆಗಬೇಕು ಅಂದರೆ ಆಪರೇಷನ್ ಮಾಡಲಿಕ್ಕೆ ಹಣ ಬೇಕಾಗ್ತದೆ, ಮತ್ತು ವೈದ್ಯಕೀಯ ವೆಚ್ಚಗಳು ಇರ್ತದೆ, ಬೇರೆ ಬೇರೆ ಮೆಡಿಸಿನ್ಸ್ ಇರುವಂಥದ್ದು ಮತ್ತು ಅಲ್ಲಿ ಉಳ್ಕೊಳ್ಳೋಂಥದ್ದು ಇರ್ಬೋದು, ಇದೆಲ್ಲ ವೆಚ್ಚಗಳಿಗೆ ಹಣ ಬೇಕಾಗ್ತದೆ. ಹಾಗೆ ಕ್ಲೈಮ್ ಲೇಟ್ ಆದರೆ ಈ ಥರದ ತುರ್ತು ನಿಧಿ ತುಂಬ ಸಹಾಯಕ್ಕೆ ಬರ್ತದೆ.
3: ಸರ್, ಈಗ ತುಂಬ ಜನ ತಿಂಗಳ ಕೊನೆ ಆಗಬೇಕಿದ್ರೆ ಅವ್ರ ಹತ್ರ ಹಣ ಇಲ್ಲ ಅಂತ ಹೇಳ್ತಾರೆ, ಅಂಥವರಿಗೆ ಅವರು ಏನು ಮಾಡಬೇಕು?
1: ಒಂದು ಫಾರ್ಮುಲಾ ಇದೆ, ನಾನು ಸುಮಾರು ಕಡೆ ಓದಿದ್ದೀನಿ ಮತ್ತು ಇತ್ತೀಚೆಗೆ ನಾನು ಕೂಡ ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ಏನು ಫಾರ್ಮುಲಾ ಅಂದರೆ ನಮ್ಮಲ್ಲಿ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂದರೆ ಒಂದು ಆದಾಯ ಬರ್ತದೆ, ಆದಾಯ ಬಂದ ಮೇಲೆ ಖರ್ಚು ಮಾಡ್ತೀವಿ, ಖರ್ಚು ಮಾಡಿದ ಮೇಲೆ ಉಳ್ಕೊಂಡಿದ್ದನ್ನು ಉಳಿತಾಯ ಅಂತ ಕರಿತೀವಿ. ಆ ಉಳಿತಾಯದನ್ನು ಮತ್ತೆ ನಾವು ಹೂಡಿಕೆ ಮಾಡ್ತೀವಿ. ಉದಾಹರಣೆಗೆ ಒಂದು 50,000 ರೂಪಾಯಿ ನನಗೆ ಆದಾಯ ಇದೆ ಅಂತಂದರೆ ಫಸ್ಟು ನನಗೆ ಒಂದು 40,000 ಖರ್ಚು ಮಾಡ್ತೀನಿ, ಇನ್ನು ಉಳ್ಕೊಳ್ಳೋವಂಥದ್ದು 10,000. 10,000 ನನಗೆ ಉಳಿತಾಯ ಆಯಿತು, ಆದಾಯ 50,000, ಖರ್ಚು 40,000, ಉಳ್ಕೊಳ್ಳೋವಂಥದ್ದು ನನಗೆ 10,000, ಅದು ಉಳಿತಾಯ ಮಾತ್ರ. ಹೂಡಿಕೆ ಆ 10,000ದಲ್ಲಿ ನಾನು ಒಂದು 5,000 ರೂಪಾಯಿ ಇಲ್ಲಾದರೂ ಹೂಡಿಕೆ ಮಾಡ್ತೀನಿ. ಇದು ಇತ್ತೀಚೆಗೆ ಜನಗಳು ಮಾಡುವಂಥದ್ದು. ಬಟ್ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಫಸ್ಟು ನಾವು ಹೂಡಿಕೆ ಮಾಡಲಿಕ್ಕೆ ಎಷ್ಟು ಬೇಕೋ ಅದನ್ನು ಉಳಿತಾಯ ಮಾಡ್ಕೋಬೇಕು. ಉದಾಹರಣೆಗೆ ನಾನು ಒಂದು 15,000-20,000 ಹೂಡಿಕೆ ಮಾಡ್ತೀನಿ ಅಂತಂದರೆ ಮಿನಿಮಮ್ 15,000-20,000 ಉಳಿತಾಯ ಮಾಡಲೇಬೇಕು. ನಾನು ಉಳ್ಕೊಂಡಿದ್ದ ಅಮೌಂಟ್ ಏನಿದೆಯಲ್ಲ ಅದನ್ನು ನಾನು ಖರ್ಚು ಮಾಡಬೇಕು ಅಂದರೆ 50,000ದಲ್ಲಿ 15,000-20,000 ನಾನು ಫಸ್ಟೇ ತೆಗೆದಿಡಬೇಕು, ಉಳಿದ 30,000 ನಾನು ಖರ್ಚು ಮಾಡಬೇಕು. ಹಾಗಿದ್ರೆ ಮಾತ್ರ ನಾವು ಉಳಿತಾಯ ಮಾಡಲಿಕ್ಕೆ ಮತ್ತು ಹೂಡಿಕೆ ಮಾಡಲಿಕ್ಕೆ ಆಗ್ತದೆ. ನೀವೇ ಕೇಳಿದ ಪ್ರಶ್ನೆಗೆ ತಿಂಗಳ ಕೊನೆಯಲ್ಲಿ ದುಡ್ಡಿರೋದಿಲ್ಲ ಅಂದಾಗ ನಾವೇನು ಮಾಡಬೇಕು, ತಿಂಗಳು ಸಂಬಳ ಬಂದಾಗ ಅಥವಾ ಆದಾಯ ಬಂದ ತಕ್ಷಣ ನಾವೇನು ಮಾಡಬೇಕು, ಎಮರ್ಜೆನ್ಸಿ ಫಂಡಿಗೆ ಹಾಕಬೇಕು ಅಥವಾ ಉಳಿತಾಯ ಖಾತೆಗೆ ಹಾಕಬೇಕು, ಮತ್ತು ಇನ್ವೆಸ್ಟ್ಮೆಂಟ್ ಹೂಡಿಕೆ ಮಾಡಿದ್ರೆ ಹಾಕಬೇಕು, ಉಳಿದ ಅಮೌಂಟನ್ನು ನಾವು ಖರ್ಚು ಮಾಡಬೇಕು. ಅವಾಗ ಮಾತ್ರ ನಮಗೆ ಸ್ವಲ್ಪ ಫೈನಾನ್ಷಿಯಲ್ ಡಿಸಿಪ್ಲಿನ್ ಬರ್ತದೆ, ಇಲ್ದಿರ ಏನಾಗ್ತದೆ ದುಡ್ಡಿದೆ ಎಲ್ಲ ಖರ್ಚು ಮಾಡುವ. ಹಾಗಾಗಿ ಫಸ್ಟು ನಾವು ಉಳಿತಾಯ ಮಾಡಬೇಕು, ಎಷ್ಟು ಅಷ್ಟು ಅಮೌಂಟ್ ತೆಗೆದಿಡಬೇಕು, ಮತ್ತು ಎಮರ್ಜೆನ್ಸಿ ಫಂಡಿಗೆ ನಾವು ಎಷ್ಟು ಹಾಕ್ಲಿಕ್ಕಿರ್ತೀವಿ ಪ್ರತಿ ತಿಂಗಳು ಅದನ್ನು ಫಸ್ಟ್ ಎಮರ್ಜೆನ್ಸಿ ಫಂಡ್ಗೆ ಟ್ರಾನ್ಸ್ಫರ್ ಮಾಡಿ ಉಳಿದ ಅಮೌಂಟನ್ನು ನಾವು ಖರ್ಚು ಮಾಡಬೇಕು.
2: ಸರ್, ತುರ್ತು ನಿಧಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಆದಾಯದಲ್ಲಿ ಎಷ್ಟು ಭಾಗವನ್ನು ನಾವು ಅದಕ್ಕೆ ತೆಗೆದಿಡಬೇಕು?
1: ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ತುರ್ತು ನಿಧಿ ಬೇಕೇ ಬೇಕು. ಎರಡನೇದು ಎಷ್ಟು ಪ್ರಮಾಣವನ್ನು ಇಡಬೇಕು ಅನ್ನುವಂಥದ್ದು ಆದಾಯದ ಮೇಲೆ ಡಿಪೆಂಡ್ ಆಗಿರೋದು, ಮತ್ತು ನಿಮ್ಮ ಖರ್ಚಿನ ಮೇಲೆ ಡಿಪೆಂಡ್ ಆಗಿರ್ತದೆ, ಮತ್ತು ನಿಮ್ಮನ್ನು ಎಷ್ಟು ಜನ ಅವಲಂಬಿತರಾಗಿರ್ತಾರೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಹಾಗಾಗಿ ನೀವು ಎಷ್ಟಾದರೂ ಮಾಡಿ ಬಟ್ ಅದು ನಿರಂತರವಾಗಿರಬೇಕು. ಇವತ್ತು ನಾನು ಈ ತಿಂಗಳು ನಾನು ತುರ್ತು ನಿಧಿಗೆ ಒಂದು 5,000 ಇಟ್ಟಿದ್ದೀನಿ, ಮುಂದಿನ ತಿಂಗಳು ಇಡೋದಿಲ್ಲ, ಅದನ್ನು ಮುಂದಿನ ತಿಂಗಳು ಇಡ್ತೀನಿ 2,000, ಮತ್ತೆ ಇಡೋದಿಲ್ಲ, 1,000 ಇಡ್ತೀನಿ, ಮತ್ತೆ 5,000 ಇಡ್ತೀನಿ, ಹೀಗಿರಬಾರ್ದು. ನಿರಂತರವಾಗಿರಬೇಕು, ಮತ್ತು ಮಿನಿಮಮ್ ಅಮೌಂಟ್ ಅಂತಷ್ಟು ಇನ್ವೆಸ್ಟ್ ಮಾಡಲೇಬೇಕು. ಇನ್ವೆಸ್ಟ್ ಅಂದರೆ ತುರ್ತು ನಿಧಿಲಿ ಹಾಕಲೇಬೇಕು. ಆವಾಗ ಮಾತ್ರ ಒಂದು ವರ್ಷದಲ್ಲಿ ಅಥವಾ 6 ತಿಂಗಳಿಗೆ ನಮಗೆ ಎಷ್ಟು ಖರ್ಚಿಗೆ ಬೇಕಾಗ್ತದೆ ಅಷ್ಟು ಉಳ್ಕೊಳ್ತದೆ. ಇಲ್ಲಾಂದರೆ ನಮಗೆ ವೇರಿಯೇಷನ್ಸ್ ಆಗಿದ್ರೆ ಮತ್ತು ಕನ್ಸಿಸ್ಟೆನ್ಸಿ ಇಲ್ಲ ಅಂತಂದರೆ ತುರ್ತುನಿಧಿಯಲ್ಲಿ ಏನ್ ಅಮೌಂಟ್ ಇದೆಯಲ್ಲ, ಸೊ ಅದು ನಮಗೆ ಸಾಕಾಗೋದಿಲ್ಲ. ಹಾಗಾಗಿ ನಮ್ಮ ಸಾಮರ್ಥ್ಯ ಎಷ್ಟಿದೆ ಮಿನಿಮಮ್ ಅಮೌಂಟ್ ಇಡಬೇಕು, ಮತ್ತೆ ಕಂಟಿನ್ಯೂಸ್ ಆಗಿ ತುರ್ತುನಿಧಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಿರ್ಬೇಕು.
3: ಸರ್, ಈಗ ದಿನಕೂಲಿ ಕಾರ್ಮಿಕರಿಗೆ, ಸ್ವಯಂ ಉದ್ಯೋಗಿಗಳಿಗೆಲ್ಲ ಆದಾಯ ಸ್ಥಿರವಾಗಿರ್ಬೇಕು ಅಂತಿಲ್ಲ, ಅಂತವರು ಯಾವ ರೀತಿಯಲ್ಲಿ ತುರ್ತುನಿಧಿಯನ್ನು ಸಂಯೋಜಿಸಬೇಕು?
1: ಹೌದು, ಈಗ ನಮ್ಮ ದೇಶದಲ್ಲಿ ಆರ್ಗನೈಸ್ ಸೆಕ್ಟರ್ ಅನ್ಆರ್ಗನೈಸ್ ಸೆಕ್ಟರ್ಸ್ ಅಂತ ಇದೆ. ಆರ್ಗನೈಸ್ ಸೆಕ್ಟರ್ಸ್ ಅಂತ ಆದ್ರೆ ಅವರಿಗೆ ಪ್ರತಿ ತಿಂಗಳು ಇಷ್ಟೇ ಆದಾಯ ಬರ್ತದೆ ಅಂತೇಳಿ ಹೇಳ್ಬೋದು. ಈ ವ್ಯಾಪಾರಿಗಳಿಗೆ ಮತ್ತೆ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕೂಲಿ ಕಾರ್ಮಿಕರಿಗೆ ಕೆಲಸ ಇದ್ದಾಗ ಅವ್ರಿಗೆ ಹಣ, ಕೆಲಸ ಇಲ್ಲಾಂದ್ರೆ ಹಣ ಇಲ್ಲ. ಸರ್, ಅವ್ರಿಗೆ ಜೀವನ ಮಾಡಲಿಕ್ಕೆ ಕಷ್ಟ ಆಗಿದೆ, ಆದರೂ ಕೂಡ ಅವ್ರ ತುರ್ತುನಿಧಿ ಹೇಗೆ ಮಾಡೋದು, ಅದಕ್ಕೆ ಏನು ಮಾಡ್ಬೋದು ಅಂದರೆ ಅವರು ಕೂಡ ಒಂದು ಕಾಲ ಇರ್ತದೆ, ಅವ್ರಿಗೆ ಖರ್ಚಿಗಿಂತ ಜಾಸ್ತಿ ಆದಾಯ ಬರೋ ಚಾನ್ಸಸ್ ಇರ್ತದೆ. ವ್ಯಾಪಾರಗಳು ಅಷ್ಟೇ, ಇವತ್ತು ನಾರ್ಮಲಿ ಒಂದು ದಿನಕ್ಕೆ 5,000 ರೂಪಾಯಿ ವ್ಯಾಪಾರ ಆಗ್ತದೆ ಅಂದರೆ ಯಾವುದೋ ಒಂದು ಟೈಮಲ್ಲಿ 10,000 ರೂಪಾಯಿ ವ್ಯಾಪಾರ ಆಗ್ತದೆ, ಯಾವುದೋ ಒಂದು ಟೈಮಲ್ಲಿ 50,000 ರೂಪಾಯಿ ವ್ಯಾಪಾರ ಆಗ್ತದೆ. ಅವಾಗ ಏನು ಮಾಡಬೇಕು ಅಂದರೆ ಯಾವ ಸಮಯದಲ್ಲಿ ಅವರಿಗೆ ಹೆಚ್ಚಿನ ಆದಾಯ ಬರ್ತದೆ ಅವಾಗ ಹೆಚ್ಚಿನ ತುರ್ತುನಿಧಿಗೆ ಟ್ರಾನ್ಸ್ಫರ್ ಮಾಡಬೇಕು. ಈ ದಿನಗೂಲಿ ಕಾರ್ಮಿಕರು ಅಷ್ಟೇ, ಅವ್ರಿಗೆ ಯಾವಾಗ ಖರ್ಚು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಆ ಖರ್ಚು ಕಡಿಮೆ ಮಾಡಿಕೊಂಡಾಗ ಅವ್ರಿಗೆ ಗಳಿಸಿದಂಥ ಆದಾಯದೆಲ್ಲ ಸ್ವಲ್ಪ ಉಳಿತದೆ, ತುರ್ತುನಿಧಿಗೆ ಹಾಕಬೇಕಾಗ್ತದೆ. ನೀವು ಕೇಳಿದಾಗೆ ದಿನಗೂಲಿ ಕಾರ್ಮಿಕರು ಮತ್ತು ಸ್ವಯಂ ಉದ್ಯೋಗಿಗಳು, ವ್ಯಾಪಾರಿಗಳು, ಸ್ವಯಂ ಉದ್ಯೋಗ ನಿಯಂತ್ರರು ಯಾವಾಗ ಆದಾಯ ಜಾಸ್ತಿ ಬರ್ತದೆ ಅವಾಗ ಜಾಸ್ತಿ ಮೊತ್ತವನ್ನು ತುರ್ತುನಿಧಿಗೆ ಟ್ರಾನ್ಸ್ಫರ್ ಮಾಡೋದು ಒಳ್ಳೆಯದು.
3: ಸರ್, ಈಗ ಯಾರಾದರೂ ಅವರು ಎಮರ್ಜೆನ್ಸಿ ಫಂಡ್ನ ಯೂಸ್ ಮಾಡಿದ್ರು ಅಂತಿರುವಾಗ ಅವ್ರು ಏನು ಮಾಡಬೇಕು?
1: ಒಳ್ಳೆ ಪ್ರಶ್ನೆ. ನೀವು ಹೇಳಿದಾಗೆ ಸರ್, ನಾನು ಎಮರ್ಜೆನ್ಸಿ ಫಂಡ್ ಕ್ರಿಯೇಟ್ ಮಾಡಿದ್ದೀನಿ, ನನಗೆ ಬೇಕಾಗಿರುವಂಥ 1 ವರ್ಷದ ಖರ್ಚು ಎಮರ್ಜೆನ್ಸಿ ಫಂಡಲ್ಲಿ ಹಾಕಿದ್ದೀನಿ, ನಾಳೆ ಏನಾದರೂ ಸಮಸ್ಯೆ ಆಯಿತು, ನನ್ನ ಎಮರ್ಜೆನ್ಸಿ ಫಂಡಿಂದ ಒಂದು ಪೂರ್ತಿ ನಾನು ಉಪಯೋಗಿಸ್ಬೋದು, ಇಲ್ಲಾಂದರೆ ಭಾಗಶಃ ಉಪಯೋಗಿಸ್ಬೋದು, ಒಂದು ಪಾರ್ಷಿಯಲ್ ಅಮೌಂಟ್ನ ಡ್ರಾ ಮಾಡಿರ್ತೀನಿ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಈಗ ನನ್ನ ಟಾರ್ಗೆಟ್ ಏನಿತ್ತು, 1 ವರ್ಷದಿಂದ 6 ತಿಂಗಳಿಂದ 1 ವರ್ಷದವರೆಗೆ ಬೇಕಾದ ಖರ್ಚನ್ನ

0: ಇರಲೇಬೇಕು. ಡ್ರಾ ಮಾಡಿದ್ಮೇಲೆ ಮತ್ತೆ ಅದಕ್ಕೆ ಡೆಪಾಸಿಟ್ ಮಾಡೋದು ಒಳ್ಳೇದು, ಮಾಡಬೇಕು ಅದು.
1: ಈಗ ಒಂದು ಫ್ಯಾಮಿಲಿ ಹತ್ರ ಎಮರ್ಜೆನ್ಸಿ ಫಂಡ್ ಅಂತ ಹೇಳುದೇ ಇಲ್ಲ, ಅಂತ ಫ್ಯಾಮಿಲಿ ಯಾವ ರೀತಿ ಒತ್ತಡಗಳನ್ನೆಲ್ಲ ಎದುರಿಸಬೇಕಾಗ್ತದೆ?
0: ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಒಂದು ಕುಟುಂಬದಲ್ಲಿ ಅಥವಾ ದಂಪತಿಗಳಲ್ಲಿ ಹಣಕಾಸಿನ ಪರಿಸ್ಥಿತಿಯಿಂದನೇ ಮಾನಸಿಕ ಒತ್ತಡ ಜಾಸ್ತಿ ಆಗುವಂಥದ್ದು. ಯಾವ ಮನೆಯಲ್ಲಿ ಹಣಕಾಸಿನ ತೊಂದರೆ ಇಲ್ಲ ಅವರು ಕೆಲವೊಂದು ಪ್ರಮಾಣದಲ್ಲಿ ಅವರ ಮಾನಸಿಕ ತೊಂದರೆಯನ್ನು ಕೂಡ ಕಡಿಮೆ ಮಾಡ್ಕೋಬಹುದು. ಹಾಗಾಗಿ ವಿಶೇಷವಾಗಿ ಮಧ್ಯಮ ವರ್ಗದ ಕುಟುಂಬಗಳಿಗೆ, ಮಧ್ಯಮ ವರ್ಗದ ಜನಗಳಿಗೆ ಹಣಕಾಸಿನ ಬೆಂಬಲ ಇದೆ ಅಥವಾ ಹಣಕಾಸಿನ ಸಾಮರ್ಥ್ಯ ಇದೆ ಅಂತ ಅಂದರೆ ಅವರಿಗೆ ಮಾನಸಿಕ ಒತ್ತಡ ಇರೋದಿಲ್ಲ. ಅದು ಯಾವಾಗ ಬೆಂಬಲ ಇದೆ, ಯಾವಾಗ ಅದು ಹಣಕಾಸಿನ ಸಾಮರ್ಥ್ಯ ಇದೆ ಅಂದರೆ ಈ ಥರದ ಎಮರ್ಜೆನ್ಸಿ ಫಂಡನ್ನು ಕ್ರಿಯೇಟ್ ಮಾಡಿಕೊಂಡಿದ್ರೆ ನಾಳೆ ಯಾವುದೇ ಸಮಸ್ಯೆಗಳು ಬಂದರೂ ಅವರು ಕುಗ್ಬೇಕು ಅಂತಿಲ್ಲ, ಯಾವುದೇ ಒತ್ತಡಕ್ಕೆ ಒಳಗಾಗಬೇಕು ಅಂತಿಲ್ಲ. ಅವ್ರು ಆರಾಮಾಗಿ ಫಂಡಲ್ಲಿ ಇರ್ತದೆ, ಅದನ್ನು ವಿತ್ಡ್ರಾ ಮಾಡೋದು, ಖರ್ಚು ಮಾಡೋದು, ಮತ್ತು ಕುಟುಂಬದಲ್ಲಿ ಆದಾಯ ಬಂದಾಗ ಮತ್ತೆ ಅದನ್ನು ಮರುಪೂರ್ಣ ಮಾಡ್ತಾರೆ. ಹಾಗಾಗಿ ಹಣದ ಒತ್ತಡ ಮನಸ್ಸಿಗೆ ಬರೋದ್ರಿಂದ ಫಸ್ಟ್ ನಾವು ಈ ಥರದ ತುರ್ತು ನಿಧಿಯನ್ನು ಇಟ್ಕೊಂಡ್ರೆ ಕುಟುಂಬದಲ್ಲಿ ಸಾಮರಸ್ಯ ಇರ್ತದೆ. ಪ್ರತಿ ಕುಟುಂಬದಲ್ಲೂ ಕೂಡ ತುರ್ತು ನಿಧಿ ಇರುವಂಥದ್ದು ಅತ್ಯವಶ್ಯಕ.
2: ತುರ್ತು ನಿಧಿಯನ್ನು ಎಷ್ಟು ಸಮಯಕ್ಕೊಮ್ಮೆ ಮರುಪರಿಶೀಲನೆ ಮಾಡಬೇಕು?
0: ತುರ್ತು ನಿಧಿಯನ್ನು ಎಷ್ಟು ಟೈಮಲ್ಲಿ ನೀವು ಅದನ್ನು ರಿವೈಸ್ ಮಾಡ್ತಿರ್ತೀರಿ ಅಂತಂದರೆ ಇದು ನಿಮ್ಮ ಆದಾಯ ಮತ್ತು ಖರ್ಚಿನ ಮೇಲೆ ಡಿಪೆಂಡ್ ಆಗಿರ್ತದೆ. ಉದಾಹರಣೆಗೆ ಅರ್ಲಿ ಸ್ಟೇಜಲ್ಲಿ ಸ್ಟಾರ್ಟ್ ಮಾಡಿದ್ರೆ ನೀವು ಒಬ್ಬರೇ ಇರ್ತೀರಿ ಅಂತ ಇಟ್ಕೊಳ್ಳುವ. ಸೊ ಅವಾಗ ನಿಮಗೆ ತುರ್ತು ಪರಿಸ್ಥಿತಿ ಅಂದರೆ ಆರೋಗ್ಯ ಸಮಸ್ಯೆ ಜಾಸ್ತಿ ಬರೋದಿಲ್ಲ, ದೂರದ ಪ್ರಯಾಣಗಳಿಗೆ ಅಷ್ಟು ಇರೋದಿಲ್ಲ, ಮತ್ತು ಸಾಂಸಾರಿಕವಾಗಿ ಇರುವಂಥ ಖರ್ಚು ಇರೋದಿಲ್ಲ. ನೀವೊಂದು ಎಕ್ಸ್ಪೆಕ್ಟ್ ಮಾಡಿದ್ರೆ ನಿಮ್ಮ ಒಂದು ತಿಂಗಳಿಗೆ ಖರ್ಚು ಒಂದು 10,000 ಅಂತ ಇಟ್ಕೊಂಡ್ರೆ ನೀವು ಒಂದು ವರ್ಷಕ್ಕೆ ಅಂದರೆ ಒಂದು 120,000 ಇಟ್ಕೊಂಡಿರ್ತೀರಿ. ಸ್ವಲ್ಪ ಸಮಯ ಆದಮೇಲೆ ನೀವೊಂದು ಬೇರೆ ಕಡೆ ಹೋಗ್ತೀರಿ ಅಂತ ಆಯಿತು, ಬೇರೆ ಕಡೆ ಲಿವಿಂಗ್ ಕಾಸ್ಟ್ ಜಾಸ್ತಿ ಆಗ್ತದೆ, ಅವಾಗ 10,000 ಇರೋದು 15,000 ಆಗ್ಬೋದು. ಸ್ವಲ್ಪ ಸಮಯ ಆದಮೇಲೆ ಮದುವೆ ಆಗ್ತದೆ, ಮದುವೆ ಆದಮೇಲೆ ಖರ್ಚುಗಳು ಜಾಸ್ತಿ ಆಗ್ತದೆ, ಅವಾಗ ನಿಮಗೆ 15,000 ಸಾಲೋದಿಲ್ಲ, 20-25,000. ಹಾಗೆ ಇನ್ನೂ ಸ್ವಲ್ಪ ಸಮಯ ಹೋದಾಗೆ ಆರೋಗ್ಯ ಸಮಸ್ಯೆ ಬರ್ಬೋದು, ಇನ್ನೂ ಸಮಯ ಹೋದಾಗೆ ನಿಮ್ಮ ಖರ್ಚುಗಳು ಜಾಸ್ತಿ ಆಗ್ಬೋದು. ಸೊ ಅವಾಗ ಉದಾಹರಣೆಗೆ ನೀವು ಬೈಕಲ್ಲಿ ಓಡಾಡ್ತಿರ್ತೀರಿ, ಪೆಟ್ರೋಲ್ ಕಾಸ್ಟು ಸಮ್ ಅಮೌಂಟ್ ಕಡಿಮೆ ಇರ್ತದೆ. ನೀವು ಕಾರಲ್ಲಿ ಓಡಾಡಬೇಕು ಅಂದರೆ ಕಾರಲ್ಲಿ ಪೆಟ್ರೋಲ್ ಕಾಸ್ಟು ಜಾಸ್ತಿ ಆಗ್ತದೆ. ಹಾಗಾಗಿ ನಿಮ್ಮ ಖರ್ಚುಗಳು ಏನಿದೆಯಲ್ಲ ಅದ್ರ ಮೇಲೆ ನಿಮ್ಮ ತುರ್ತು ನಿಧಿಯ ಅಮೌಂಟ್ ಏನಿದೆಯಲ್ಲ ಅದು ವೇರಿಯೇಷನ್ ಆಗ್ತಿರ್ತದೆ. ಅದು ಒಂದು ಕಡೆ. ಎರಡನೇ ಕಡೆ ನನ್ನ ಲಿವಿಂಗ್ ಸ್ಟೈಲು, ಇನ್ನೊಂದು ಕಡೆ ಹೇಳೋದಂತಂದರೆ ನನ್ನ ಆದಾಯದ ಪ್ರಮಾಣ. ನನ್ನ ಆದಾಯ ಪ್ರಮಾಣ ತುಂಬ ಕಡಿಮೆ ಇದ್ದಾಗ ನಾನು ಕಡಿಮೆ ಅಮೌಂಟ್ನ ಕಾಂಟ್ರಿಬ್ಯೂಟ್ ಮಾಡ್ತಿರ್ತೀನಿ, ನನ್ನ ಆದಾಯ ಪ್ರಮಾಣ ಜಾಸ್ತಿ ಆದಾಗ ಸ್ವಲ್ಪ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ತೀನಿ, ಯಾಕಂದರೆ ಮುಂದೆ ರಿಸ್ಕ್ ಕಡಿಮೆ ಆಗಬೇಕು ನನಗೆ. ಅದು 10,000 ಸಂಬಳ ಬರಬೇಕಿದ್ದಾಗ ನಾನು 1,000 ಎಮರ್ಜೆನ್ಸಿ ಫಂಡ್ ಹಾಕ್ತೀನಿ, ನನಗೆ ಒಂದು 50,000 ಬರಬೇಕಿದ್ದಾಗ 1,000 ಹಾಕೋದಿಲ್ಲ, ನಾನು ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಹಾಗಾಗಿ ಎರಡೂ ಕಡೆಯಿಂದನೇ ರಿವೈಸ್ ಮಾಡೋದು ಒಳ್ಳೆಯದು. ಯಾವಾಗ ಅಂತಂದರೆ ಒಂದು ನಿಮ್ಮ ಸಮಸ್ಯೆಗಳು ಜಾಸ್ತಿ ಆಗ್ತದೆ ಅಂತ ಗೊತ್ತಿದ್ದಾಗ ಜಾಸ್ತಿ ಮಾಡಬೇಕು, ಇಲ್ಲ ಆದಾಯ ಜಾಸ್ತಿ ಆಗಿದೆ ಅಂದರೆ ತುರ್ತು ನಿಧಿ ಕಾಂಟ್ರಿಬ್ಯೂಷನ್ ಜಾಸ್ತಿ ಮಾಡಬೇಕು. ಅಂದ್ರೆ ಸಾಮಾನ್ಯವಾಗಿ 6 ತಿಂಗಳು 1 ವರ್ಷಕ್ಕೆ ರಿವೈಸ್ ಮಾಡೋದು ಒಳ್ಳೆಯದು.
2: ಅನೇಕ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರಿ ಸರ್, ಹಾಗೆಯೇ ನಮ್ಮ ರೇಡಿಯೋ ನಿನಾದದ ಕೇಳುಗರಿಗೆ ಮತ್ತು ಅವರ ಕುಟುಂಬಕ್ಕೆ ನೀವು ಸಲಹೆ ಏನಾದರೂ ಕೊಡುವುದಾದ್ರೆ?
0: ನಾನು ಆಲ್ರೆಡಿ ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡಿದಾಗ ಬಹಳಷ್ಟು ಬಾರಿ ಹೇಳಿದ್ದೇನೆ, ಆದಷ್ಟು ಬೇಗ ನಿರ್ಧಾರ ತಗೊಳ್ಬೇಕು. ನಾನು ಸ್ವಲ್ಪ ಸಮಯ ಬಿಟ್ಟು ನನಗೆ ಆದಾಯ ಜಾಸ್ತಿ ಆಗ್ತದೆ ಆವಾಗ ತುರ್ತು ನಿಧಿ ಮಾಡ್ತೀನಿ, ಈಗ ನಾನು ಹೆಂಗಿದ್ದೀನಿ ನನಗೆ ಯಾವುದೇ ಸಮಸ್ಯೆ ಇಲ್ಲ ಹಾಗೆ ನನಗೆ ಈಗ ತುರ್ತು ನಿಧಿ ಅವಶ್ಯಕತೆ ಇಲ್ಲ ಅಂತ ತಿಳ್ಕೋಬಾರ್ದು. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೀವು ತುರ್ತು ನಿಧಿನ ಶುರು ಮಾಡಬೇಕು. ಇದರಿಂದ ವೈಯಕ್ತಿಕವಾಗಿ ಮತ್ತು ಕುಟುಂಬಕ್ಕೂ ಕೂಡ ಆ ಅಮೌಂಟ್ ಏನಿದೆಯಲ್ಲ ತುರ್ತು ನಿಧಿ ಮೊತ್ತ ಏನಿದೆಯಲ್ಲ ಅದು ತುಂಬಾ ನಿಮಗೆ ಧೈರ್ಯ ನೀಡ್ತದೆ. ನಾಳೆ ಏನಾದರೂ ಸಮಸ್ಯೆಗಳಾದ್ರೆ ಸೊ ಅವಾಗ ಕೆಲವರಿಗೆ ಯಾರ ಹತ್ರ ಹಣ ಇದೆ ಅವರು ಮಾತ್ರ ಸಮಸ್ಯೆಗಳನ್ನ ನೀಗಿಸೋದಂತಲ್ಲ, ಮಧ್ಯಮ ವರ್ಗದವರು ಮತ್ತೆ ಅದಕ್ಕಿಂತ ಕೆಳವರ್ಗದವರು ಕೂಡ ಆತರ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಈಗಿನಿಂದನೇ ನೀವು ಭವಿಷ್ಯ ನಿಧಿ ಸಾರಿ ತುರ್ತು ನಿಧಿಯನ್ನ ಏನಾದ್ರೂ ನೀವು ಶುರು ಮಾಡ್ತೀರಿ ಅಂತಂದ್ರೆ ನಿಮಗೆ ಧೈರ್ಯ ಜಾಸ್ತಿ ಇರ್ತದೆ, ಆತರ ಸಂದರ್ಭಗಳನ್ನ ಎದುರಿಸಲಿಕ್ಕೆ ನಿಮಗೆ ಸಹಾಯ ಆಗ್ತದೆ.
2: ತುರ್ತು ನಿಧಿಯನ್ನ ಯಾವ ರೀತಿ ನಾವು ಆರಂಭ ಮಾಡಬೇಕು, ಅದನ್ನ ಯಾವ ಯಾವ ವಿಚಾರಗಳಿಗೆ ಬಳಸಿಕೊಳ್ಬೇಕು ಮತ್ತೆ ಅದನ್ನ ನಿಭಾಯಿಸುವ ಬಗ್ಗೆ ಹೀಗೆ ಜನಸಾಮಾನ್ಯರಿಗೆ ಬೇಕಾದಂಥ ಅನೇಕ ವಿಚಾರಗಳನ್ನು ಹಂಚಿಕೊಂಡ್ರಿ. ಇಷ್ಟು ಹೊತ್ತು ನಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿನ ಕಾಮರ್ಸ್ ವಿಭಾಗದ ಉಪನ್ಯಾಸಕರು ಹಾಗೂ ತೆರಿಗೆ ಸಲಹಾ ಕೇಂದ್ರದ ಸಂಯೋಜಕರಾಗಿರುವ ಡಾಕ್ಟರ್ ಭಾನುಪ್ರಕಾಶ್ ಬಿಇ ಇವರು. ಇವರೊಂದಿಗೆ ಬಿಕಾಂನ ಅಂತಿಮ ವಿಭಾಗದ ವಿದ್ಯಾರ್ಥಿಗಳಾದ ಪ್ರಜ್ವಲ್, HB ಮತ್ತು ಧಾರಿಣಿ ಇವರು ಭಾಗವಹಿಸಿದರು. ಎಲ್ರಿಗೂ ಧನ್ಯವಾದಗಳು.
0: ಧನ್ಯವಾದಗಳು.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕುಮಾರೇಶ್. ಟಾಕಿಂಗ್ ಟೈಮ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ನಮ್ಮ ಆರೋಗ್ಯ ಕೈ ಕೊಟ್ಟಾಗ ಫಸ್ಟ್ ಹೋದೆ ಹಾಸ್ಪಿಟಲ್ಗೆ. ಹಾಸ್ಪಿಟಲ್ಗೆ ಬರೋ ಎಲ್ಲ ಪೇಷಂಟ್ಗಳನ್ನು ನೋಡಿಕೊಂಡು ಡಾಕ್ಟರ್ ಹತ್ರ ಕರ್ಕೊಂಡು ಏನು ಸಮಸ್ಯೆ ಅಂತ ಗೊತ್ತಾದಾಗ ನಮ್ಮ ಸೇವೆಯನ್ನು ಮಾಡೋಕೆ ಸದಾ ಸಿದ್ಧರಿರುವ ಬಹು ಅಮೂಲ್ಯ ವ್ಯಕ್ತಿಗಳು ಯಾರಂದರೆ ನರ್ಸ್ಗಳು. ನರ್ಸ್ ಅಂದರೆ ಕೇವಲ ರೋಗಿಯನ್ನು ನೋಡಿಕೊಳ್ಳೋರು ಮಾತ್ರ ಅಲ್ಲ, ಸಹಾನುಭೂತಿ ಮತ್ತು ಮಾನವೀಯತೆಯ ಜೀವಂತ ರೂಪವೇ ನರ್ಸ್ಗಳು. ನರ್ಸ್ ಸೇವೆ ಅಂದರೆ ಕೇವಲ ವೃತ್ತಿ ಅಲ್ಲ, ಅದು ಮಾನವ ಧರ್ಮ, ಕರ್ತವ್ಯ ಮತ್ತು ಸೇವಾಭಾವದ ಸಂಕೇತ. ಹಾಗಾಗಿ ಆರೋಗ್ಯ ರಕ್ಷಣೆಯಲ್ಲಿ ವೈದ್ಯರ ಜೊತೆಗೆ ಕಾರ್ಯನಿರ್ವಹಿಸುವ ನರ್ಸ್ಗಳು ಈ ಸಮಾಜದ ಅತ್ಯಂತ ಪ್ರಮುಖ ವ್ಯಕ್ತಿಗಳಾಗಿದ್ದಾರೆ. ನರ್ಸ್ಗಳು ಆರೋಗ್ಯ ಸೇವಾ ವ್ಯವಸ್ಥೆಯ ಪ್ರಮುಖ ಆಧಾರ ಸ್ತಂಭಗಳು. ವೈದ್ಯಕೀಯ ಜ್ಞಾನ, ಮಾನವೀಯತೆ, ಸಹನೆ ಮತ್ತು ತ್ಯಾಗವನ್ನು ಒಂದೇ ವೃತ್ತಿಯಲ್ಲಿ ಒಗ್ಗೂಡಿಸುವವರು ನರ್ಸ್ಗಳು. ರೋಗಿಯ ಜನನದಿಂದ ಮರಣದವರೆಗೆ, ಅಸ್ವಸ್ಥತೆಯಿಂದ ಪುನಶ್ಚೇತನದವರೆಗೆ ಪ್ರತಿಯೊಂದು ಹಂತದಲ್ಲೂ ನರ್ಸ್ಗಳ ಸೇವೆ ಬಹುಮುಖ್ಯವಾದದ್ದು. ನರ್ಸ್ಗಳು ಕೇವಲ ಚಿಕಿತ್ಸೆಯ ಸಹಾಯಕರು ಮಾತ್ರ ಅಲ್ಲ, ರೋಗಿಯ ಜೀವದ ರಕ್ಷಕರು ಹಾಗೂ ಆರೈಕೆದಾರರು.

ರೋಗಿಗಳ ಆರೈಕೆದಾರರಾಗಿ ನರ್ಸ್ಗಳು. ಹೌದು, ನರ್ಸ್ಗಳು ರೋಗಿಯ ದೈನಂದಿನ ಆರೈಕೆಯನ್ನು ನೋಡಿಕೊಳ್ತಾರೆ. ರೋಗಿಯ ಸ್ವಚ್ಛತೆ, ಆಹಾರ, ವಿಶ್ರಾಂತಿ, ಆರಾಮ ಮತ್ತು ಸುರಕ್ಷತೆಗಾಗಿ ನಿರಂತರವಾಗಿ ಶ್ರಮಿಸ್ತಾ ಇರ್ತಾರೆ. ಕೆಲವು ರೋಗಿಗಳು ನಡೆಯಲು ಸಾಧ್ಯವಾಗದ ಸ್ಥಿತಿಯಲ್ಲಿರ್ತಾರೆ, ಅಂತಹ ರೋಗಿಗಳ ಪ್ರತಿಯೊಂದು ಆರೈಕೆಯನ್ನು ಮಾಡ್ತಾರೆ. ಆಗ ಅವರು ಕೇವಲ ನರ್ಸ್ಗಳ ರೀತಿಯಲ್ಲಿ ಕಾಣಲ್ಲ, ಬದಲಾಗಿ ತಾಯಿಯ ರೀತಿಯಲ್ಲಿ ಕಾಣ್ತಾರೆ.

ಆರೋಗ್ಯ ಸಂರಕ್ಷಕರಾಗಿ ನರ್ಸ್ಗಳು. ಹೌದು, ರೋಗಿಯ ಆರೋಗ್ಯ ಸ್ಥಿತಿಯನ್ನು ನಿತ್ಯ ಗಮನಿಸಿ ಸಣ್ಣ ಬದಲಾವಣೆಯನ್ನು ಗುರುತಿಸಿ ತಕ್ಷಣ ವೈದ್ಯರಿಗೆ ಮಾಹಿತಿ ನೀಡುವ ಕೆಲಸವನ್ನು ನರ್ಸ್ಗಳು ಮಾಡ್ತಾರೆ. ಇದರಿಂದ ಎಷ್ಟೋ ಮಂದಿಯ ಪ್ರಾಣ ಉಳಿಸುವಲ್ಲಿ ಮೊದಲ ಪಾತ್ರವನ್ನು ನರ್ಸ್ಗಳು ಮಾಡಿರ್ತಾರೆ. ಸಂಪರ್ಕ ಸೇತುವೆಯಾಗಿ ರೋಗಿ, ವೈದ್ಯರು ಮತ್ತು ಕುಟುಂಬದವರ ನಡುವಿನ ಸಂವಹನವನ್ನು ಸುಗಮಗೊಳಿಸುವ ಜವಾಬ್ದಾರಿ ನರ್ಸ್ಗಳದ್ದಾಗಿರುತ್ತೆ. ಪ್ರತಿಯೊಂದು ಮಾಹಿತಿಯನ್ನು ರೋಗಿ ಮತ್ತು ಅವರ ಕುಟುಂಬದವರಿಗೆ ನೀಡುವ ಪ್ರಯತ್ನವನ್ನು ನರ್ಸ್ಗಳು ಮಾಡ್ತಾರೆ. ಅಷ್ಟೇ ಅಲ್ಲದೆ ರೋಗಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡುವ ಜೊತೆಗೆ ಅದರ ಪ್ರಯೋಜನವನ್ನು ಪಡೆಯಲು ಸಹಾಯ ಮಾಡ್ತಾರೆ. ಮಾನಸಿಕ ಬೆಂಬಲವನ್ನು ನೀಡ್ತಾರೆ. ಆಸ್ಪತ್ರೆಗೆ ದಾಖಲಾಗುವ ಅನೇಕ ರೋಗಿಗಳಲ್ಲಿ ಭಯ, ಆತಂಕ ಮತ್ತು ನೋವಿರುತ್ತೆ. ಇಂತಹ ಸಂದರ್ಭದಲ್ಲಿ ರೋಗಿಗಳಿಗೆ ಧೈರ್ಯ ತುಂಬುವ ಕೆಲಸವನ್ನ ನರ್ಸ್ಗಳು ಮಾಡ್ತಾರೆ. ಇದರಿಂದ ಎಷ್ಟೋ ರೋಗಿಗಳು ಚಿಕಿತ್ಸೆಗೆ ಉತ್ತಮ ರೀತಿಯಲ್ಲಿ ಸ್ಪಂದಿಸುವ ಜೊತೆಗೆ ಬೇಗ ಗುಣಮುಖರಾಗ್ತಾರೆ. ಆರೋಗ್ಯ ಶಿಕ್ಷಕರಾಗಿ ನರ್ಸ್ಗಳು ಸಾರ್ವಜನಿಕ ಸ್ವಚ್ಛತೆ, ಪೋಷಣೆ, ಲಸಿಕೆ, ರೋಗ ನಿರೋಧಕ ಕ್ರಮಗಳ ಬಗ್ಗೆ ಜಾಗೃತಿ ಮೂಡಿಸ್ತಾರೆ. ಪಲ್ಸ್ ಪೋಲಿಯೋ ಲಸಿಕೆ, ರಕ್ತದಾನ ಶಿಬಿರ, ಶಾಲಾ ಮಕ್ಕಳಿಗೆ ಆರೋಗ್ಯ ಅಭಿಯಾನ ಮುಂತಾದ ಕಾರ್ಯಗಳಲ್ಲಿ ನರ್ಸ್ಗಳು ತಮ್ಮ ಪಾತ್ರವನ್ನು ವಹಿಸ್ತಾರೆ.

ನರ್ಸ್ಗಳ ಕರ್ತವ್ಯಗಳು ದೈಹಿಕ, ಮಾನಸಿಕ ಮತ್ತು ತಾಂತ್ರಿಕ ಅಂಶಗಳನ್ನು ಒಳಗೊಂಡಿರುತ್ತೆ. ತಾಪಮಾನ, ರಕ್ತದೊತ್ತಡ, ನಾಡಿ, ಉಸಿರಾಟ ಪ್ರಮಾಣದ ಪರಿಶೀಲನೆ, ಔಷಧ ನೀಡುವಂಥದ್ದು, ಗಾಯಗಳ ಡ್ರೆಸ್ಸಿಂಗ್ ಮತ್ತು ಸೋಂಕು ನಿಯಂತ್ರಣ, ಶಸ್ತ್ರಚಿಕಿತ್ಸೆಯ ಮೊದಲು ಮತ್ತು ನಂತರ ರೋಗಿ ಆರೈಕೆ, ತುರ್ತು ಪರಿಸ್ಥಿತಿಯಲ್ಲಿ CPR ಮತ್ತು ಪ್ರಥಮ ಚಿಕಿತ್ಸೆ ಮುಂತಾದವುಗಳನ್ನು ನರ್ಸ್ಗಳು ಮಾಡ್ತಾರೆ. ವೈದ್ಯಕೀಯ ದಾಖಲೆಗಳ ನಿರ್ವಹಣೆಯನ್ನು ಅತ್ಯಂತ ಕ್ರಮಬದ್ಧವಾಗಿ ಮಾಡ್ತಾರೆ. ನರ್ಸ್ಗಳಿಲ್ಲದೆ ಯಾವುದೇ ಆಸ್ಪತ್ರೆ ಕಾರ್ಯನಿರ್ವಹಿಸುವುದು ಅಸಾಧ್ಯ. ರೋಗಿಯೊಂದಿಗೆ ಅತಿ ಹೆಚ್ಚು ಸಮಯ ಕಳೆಯುವವರು ನರ್ಸ್ಗಳೇ. ಚಿಕಿತ್ಸೆಯ ಯಶಸ್ಸಿಗೆ ನೇರವಾಗಿ ಪ್ರಭಾವ ಬೀರುವವರು ನರ್ಸ್ಗಳೇ. ಆರೋಗ್ಯ ಸೇವೆಯನ್ನು ಮಾನವೀಯವಾಗಿ ಮಾಡುವವರು ನರ್ಸ್ಗಳೇ.

ಆರೋಗ್ಯ ಸೇವೆಯನ್ನು ಮಾಡ್ತಾ ಸಮಾಜಕ್ಕೆ ಬಹು ಅಮೂಲ್ಯ ವ್ಯಕ್ತಿಗಳಾಗಿರುವ ನರ್ಸ್ಗಳ ಜೀವನ ಅಂದುಕೊಂಡಷ್ಟು ಸುಲಭ ಇಲ್ಲ. ಅನೇಕ ಕಠಿಣ ಪರಿಸ್ಥಿತಿಯಲ್ಲೂ ತಮ್ಮ ಸೇವೆಯನ್ನು ಮಾಡ್ತಾ ಇರುವ ನರ್ಸ್ಗಳು ತಾವು ಎದುರಿಸುವ ಸವಾಲು ತುಂಬ ಇದೆ. ದೀರ್ಘ ಸಮಯ ನಿಂತು ಕೆಲಸ, ಭಾರ ಎತ್ತುವಂಥದ್ದು, ನಿದ್ರೆಯ ಕೊರತೆ ಮುಂತಾದ ಸವಾಲುಗಳನ್ನು ನರ್ಸ್ಗಳು ಎದುರಿಸ್ತಾ ಇರ್ತಾರೆ. ಆಸ್ಪತ್ರೆ ಅಂತ ಹೇಳಿದಾಗ ಅಲ್ಲಿ ಎಲ್ಲೋ ಕಣ್ಮುಂದೆ ಕಾಣ್ತಾ ಇರುತ್ತೆ. ರೋಗಿಗಳ ಮರಣ, ನೋವು ಮತ್ತು ಕುಟುಂಬದ ದುಃಖವನ್ನು ನಿತ್ಯ ನೋಡ್ತಾ ಇರ್ತಾರೆ. ಈ ಎಲ್ಲ ಚಿತ್ರಣಗಳ ನಡುವೆ ಮಾನಸಿಕವಾಗಿ ಎಲ್ಲೂ ಕುಗ್ಗದೆ ತಮ್ಮ ಸೇವೆಯನ್ನು ಮಾಡ್ತಾ ಇರ್ತಾರೆ ನರ್ಸ್ಗಳು. ಅಧಿಕ ಕೆಲಸದ ಒತ್ತಡ, ಕಡಿಮೆ ವಿಶ್ರಾಂತಿ, ಹೆಚ್ಚು ಕೆಲಸ ಮಾಡಿದರೂ ಅಷ್ಟೇ ವೇತನ, ಕೈಗೆ ಸಿಗೋ ವೇತನ ಕುಟುಂಬ ನಿರ್ವಹಣೆಗೂ ಸಾಕಾಗದಿರುವ ಪರಿಸ್ಥಿತಿ, ಇದೆಲ್ಲದರ ನಡುವೆ ತಮ್ಮ ಕರ್ತವ್ಯವನ್ನು ಯಾವತ್ತೂ ನರ್ಸ್ಗಳು ಮರೆಯೋದಿಲ್ಲ. ಸೋಂಕು ರೋಗಗಳು, ರಾಸಾಯನಿಕ ಔಷಧಿಗಳು, ಮಾನಸಿಕ ಹಿಂಸೆ ಮುಂತಾದವುಗಳ ನಡುವೆ ಕೆಲಸ ಮಾಡುವ ಅನಿವಾರ್ಯತೆ, ಕೆಲವೊಮ್ಮೆ ಬದಲಾದ ಶಿಫ್ಟ್ಗಳಿಂದ ತಮ್ಮ ಕೌಟುಂಬಿಕ ಜೀವನಕ್ಕೂ ತೊಂದರೆ ಆಗ್ತಾ ಇದ್ರು, ಅದೆಲ್ಲವನ್ನು ಸಹಿಸಿಕೊಂಡು ಆರೋಗ್ಯ ಸೇವೆಯಲ್ಲಿ ತೊಡಗಿಕೊಳ್ತಾರೆ. ನರ್ಸ್ಗಳ ಸೇವೆ ಆರೋಗ್ಯ ಕ್ಷೇತ್ರದ ಹೃದಯ ಭಾಗ. ಮಾನವೀಯತೆ, ಸಮರ್ಪಣೆ ಮತ್ತು ವೃತ್ತಿಪರತೆಯ ಅತ್ಯುತ್ತಮ ಉದಾಹರಣೆ. ರೋಗಿಯ ದೈಹಿಕ ಆರೋಗ್ಯ ಜೊತೆಗೆ ಮಾನಸಿಕ ಹಾಗೂ ಭಾವನಾತ್ಮಕ ಬೆಂಬಲವನ್ನು ನೀಡುವಲ್ಲಿ ನರ್ಸ್ಗಳ ಪಾತ್ರ ಅಪಾರವಾಗಿದೆ. ವೈದ್ಯರು ನೀಡುವ ಚಿಕಿತ್ಸೆ ಯಶಸ್ವಿಯಾಗಲು ನರ್ಸ್ಗಳ ನಿತ್ಯ ಶ್ರಮ, ಕಾಳಜಿ ಮತ್ತು ಜವಾಬ್ದಾರಿ ಅನಿವಾರ್ಯವಾಗಿದೆ. ನರ್ಸ್ಗಳು ಆರೋಗ್ಯ ಕ್ಷೇತ್ರದ ಮೌನ ಶಕ್ತಿಗಳು. ಅವರ ಸೇವೆ, ತ್ಯಾಗ ಮತ್ತು ಸಹನೆ ಸಮಾಜಕ್ಕೆ ಅಮೂಲ್ಯವಾದ ಕೊಡುಗೆಯಾಗಿದೆ. ಆದ್ದರಿಂದ ನರ್ಸ್ಗಳ ಸೇವೆಯನ್ನು ಕೇವಲ ವೃತ್ತಿಯೆಂದು ಭಾವಿಸದೆ ಸಮಾಜದ ಹಿತಕ್ಕಾಗಿ ಸಮರ್ಪಿತವಾದ ಮಹಾನ್ ಸೇವೆ ಅಂತ ಪರಿಗಣಿಸಬೇಕು. ಅವರಿಗೆ ಅಗತ್ಯವಾದ ಗೌರವ ಬೆಂಬಲವನ್ನು ನೀಡಬೇಕು. ನರ್ಸ್ಗಳ ಸೇವೆಯಿಲ್ಲದೆ ಸಮರ್ಥ ಮತ್ತು ಮಾನವೀಯ ಆರೋಗ್ಯದ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳುವುದಕ್ಕೂ ಸಾಧ್ಯ ಇಲ್ಲ.

0: ಇದಾಗಿತ್ತು ಈ ವಾರದ ಟಾಕಿಂಗ್ ಟೈಮ್. ಮುಂದಿನ ವಾರ ಇನ್ನೊಂದು ಟಾಪಿಕ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಮೊಗಚ ಐಕೋಪಿಯನೋ ಉಜ್ರೆ SDM ಕಾಲೇಜ್ ಚೆ ಸಮುದಾಯ ರೇಡಿಯೋ ನಿನಾದ 90.4 FM. ಸರ್ ಐಕೋಪ್ಯಾ ಮೊಗಾಸು ನಮಸ್ಕಾರ. ಅತಾಮಿ ಐಕೋವ್ಯಾ ಕೊಂಗ್ನಿ ಪದ ಕೊಂಗ್ನಿನಾದ್ ಕಾರ್ಯಕ್ರಮ.

0: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನೀವು ಕೇಳ್ತಾ ಇರೋದು ಉಜಿರೆ STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಹಾಯ್ ಹಲೋ ನಮಸ್ಕಾರ. ರೇಡಿಯೋ ನಿನ್ನಾದ ಕೇಳೋಗರೆಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಿ ಕನ್ನಡ ಸಿನಿಮಾ ಗೀತೆಗಳ ಪರಂಪರೆಯನ್ನು ನೆನಪಿಸಿಕೊಳ್ಳುವ ಕಾರ್ಯಕ್ರಮ ಸಿನಿರಾಗ. ನಾನು ನಿಮ್ಮ ವಿರಾಟ್ ಪದ್ಮನಾಭ.

ಕನ್ನಡ ಸಿನಿಮಾ ಗೀತೆಗಳು ಹೊಳೆಸಿದ ಆಲೋಚನಾ ಕ್ರಮಗಳು, ಸ್ಫೂರ್ತಿಯ ನೆಲೆಗಳು ಮತ್ತು ಐತಿಹಾಸಿಕ ವಿವರಗಳು, ಬದುಕನ್ನ ಚಂದಗಾಣಿಸಿಕೊಳ್ಳಬಹುದಾದ ಸಾಧ್ಯತೆಗಳು ಈ ಗೀತೆಗಳ ಜೊತೆಗೆ ಇವೆ. ಇಂತಹ ಅಪರೂಪದ ಅಂಶಗಳನ್ನು ಚರ್ಚಿಸುವ ಕಾರ್ಯಕ್ರಮದ ಸಂಚಿಕೆಯೇ ಸಿನಿರಾಗ.

ನಾವು ಹಿಂದಿನ ಎಪಿಸೋಡಲ್ಲಿ ಭಾರತೀಯ ಚಲನಚಿತ್ರರಂಗದ ವಿಶೇಷ ಅಸ್ಮಿತೆಯನ್ನ ಚಲನಚಿತ್ರ ಗೀತೆಗಳ ನಂಟಿನೊಂದಿಗೆ ಚರ್ಚಿಸಿದ್ವಿ. ನಾವು ಇವತ್ತು ಕನ್ನಡ ಚಲನಚಿತ್ರರಂಗ ಮತ್ತು ಅದರ ಮುಖಾಂತರ ಹೊಮ್ಮಿರುವಂತಹ ಸಾಹಿತ್ಯಿಕ ಸತ್ವವನ್ನ ಗೀತೆಗಳ ನೆಲೆಯಲ್ಲಿ ಚರ್ಚಿಸಬಹುದು ಅಂತ ಅನ್ಸುತ್ತೆ. ನನಗೆ ಕನ್ನಡದ ಭಾಷಿಕ ಸೊಗಡು ಸಾಹಿತ್ಯಾತ್ಮಕವಾಗಿ ಹೆಚ್ಚು ಆಪ್ತವಾಗಿ ಧ್ವನಿಸಿದ್ದು ಚಲನಚಿತ್ರ ಗೀತೆಗಳ ಮುಖಾಂತರ ಅಂತ ಅನ್ಸುತ್ತೆ. ಕೇವಲ ಕನ್ನಡ ಚಲನಚಿತ್ರರಂಗ ಮಾತ್ರ ಅಲ್ಲ, ಭಾರತದ ಬೇರೆ ಬೇರೆ ಪ್ರಾದೇಶಿಕ ಚಲನಚಿತ್ರ ರಂಗಗಳಿದಾವಲ್ಲ, ಅವುಗಳ ಮುಖಾಂತರ ಚಲನಚಿತ್ರ ಗೀತೆಗಳು ಸಂಗೀತದ ನೆರವಿನೊಂದಿಗೆ ಭಾಷಿಕ ಅಸ್ಮಿತೆಯನ್ನು ಅತ್ಯಂತ ಸತ್ವಯುತವಾಗಿ ದಾಟಿಸಿದಾವೆ ಅಂತ ಅನ್ಸುತ್ತೆ. ಅದೊಂದು ಪಶ್ಚಿಮ ಬಂಗಾಳದ ಚಲನಚಿತ್ರರಂಗ ಆಗಿರಬಹುದು, ನಮ್ಮದೇ ಸೌತ್ ಇಂಡಿಯನ್ ಸಿನಿಮಾ ವಲಯಗಳಾಗಿರ್ಬಹುದು, ಅದು ಮಲಯಾಳಂ ಆಗಿರ್ಬಹುದು, ತಮಿಳು ಆಗಿರ್ಬಹುದು, ತೆಲುಗು ಆಗಿರ್ಬಹುದು, ಕನ್ನಡವೂ ಸೇರಿದಂತೆ ದಕ್ಷಿಣ ಭಾರತದ ಮತ್ತು ಉತ್ತರ ಭಾರತದ ಒಟ್ಟು ಅಖಂಡ ಭಾರತದ ಪ್ರಾದೇಶಿಕ ಅಸ್ಮಿತೆ ಚಲನಚಿತ್ರ ಗೀತೆಗಳ ಮುಖಾಂತರ ತುಂಬಾ ಸತ್ವಯುತವಾಗಿ ದಾಟಿಕೊಂಡಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ನೀವು ಪಾಶ್ಚಾತ್ಯರ ಚಲನಚಿತ್ರ ವಲಯದಲ್ಲಿ ಈ ಬಗೆಯ ಕಲಾತ್ಮಕ ಅಸ್ಮಿತೆಯನ್ನು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಭಾರತೀಯ ಸಿನಿಮಾ ಗೀತೆಗಳದ್ದೇ ಒಂದು ಬಗೆಯ ವಿಶೇಷ ಅಸ್ಮಿತೆ ಇದೆ ಅಂತ ಅನ್ಸುತ್ತೆ ನನಗೆ ಆ ದೃಷ್ಟಿಯಲ್ಲಿ. ಹಾಗಾಗಿ ಕನ್ನಡದ ಸಿನಿಮಾ ಗೀತೆಗಳನ್ನ ಈ ನೆಲೆಯಲ್ಲಿ ನೋಡಿದಾಗ ನಮಗೆ ಅನೇಕ ಒಳಹುಗಳು ಸಿಗ್ತವೆ. ಅಲ್ಲಿ ಪ್ರೀತಿ ಇದೆ, ಪ್ರೇಮ ಇದೆ, ಬದುಕಿನ ಬೇರೆ ಬೇರೆ ಆಯಾಮಗಳನ್ನು ದಾಟಿಸುವಂತ ದಾರ್ಶನಿಕತೆ ಇದೆ. ಸೊ ವರ್ತಮಾನದಲ್ಲಿನ ಎಲ್ಲಾ ವಿವರಗಳನ್ನ ಕಾವ್ಯಾತ್ಮಕಗೊಳಿಸಿ ಕೇಳುಗರನ್ನ ತನ್ಮಯಗೊಳಿಸುವಂತ ಶಕ್ತಿ ಸಂಗೀತಕ್ಕೆ ಇರುತ್ತಲ್ಲ, ಆ ಸಂಗೀತವನ್ನ ನಮ್ಮ ಚಲನಚಿತ್ರ ಸಂಗೀತ ಕಲಾವಿದರು ಮತ್ತು ಚಲನಚಿತ್ರ ಗೀತೆ ರಚನೆಕಾರರು ತುಂಬಾ ಚೆನ್ನಾಗಿ ಆ ಸಾಧ್ಯತೆಯನ್ನು ಬಳಸಿಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಹಾಗಾಗಿ ನನಗೆ ನಿರ್ದೇಶಕರು ಮತ್ತು ಚಲನಚಿತ್ರ ಗೀತ ರಚನೆಕಾರರು ಮತ್ತು ಚಲನಚಿತ್ರ ಸಂಗೀತಕಾರರು ಈ ಮೂವರ ಸಂಯೋಜನಾತ್ಮಕ ಐಡೆಂಟಿಟಿ ಇದೆಯಲ್ಲ, ಅದು ಎಸ್ಪೆಷಲಿ ಭಾರತೀಯ ಚಲನಚಿತ್ರರಂಗದಲ್ಲಿ ವಿಶೇಷವಾದಂಥ ಕೊಡುಗೆಗಳನ್ನು ಕೊಟ್ಟಿದೆ.

ಬಳಸಲ್ಲ ಕನ್ನಡ ಭಾಷಿಕ ಅಸ್ಮಿತೆ ಅಂದ ತಕ್ಷಣನೆ ಕನ್ನಡ ಮಾತಾಡೋದಷ್ಟೇ ಭಾಷಿಕ ಅಸ್ಮಿತೆಯ ಭಾಗ ಅಂತ ಒಂದು ತಪ್ಪು ಕಲ್ಪನೆ ಇದೆ. ಅಂದ್ರೆ ನಾವು ಕನ್ನಡವನ್ನಷ್ಟೇ ಮಾತಾಡಬೇಕು, ಕರ್ನಾಟಕದಲ್ಲಿ ಕನ್ನಡವನ್ನಷ್ಟೇ ಮಾತಾಡಬೇಕು, ತಮಿಳುನಾಡಿಗೆ ಹೋದಾಗ ತಮಿಳನ್ನಷ್ಟೇ ಮಾತಾಡಬೇಕು ಅಂತ ಆ ತರದ ಒಂದು ಭಾವ ಹುಟ್ಟಿಸುವಂತ ತಪ್ಪು ಕಲ್ಪನೆಗಳಿದಾವಲ್ಲ, ಇವೆಲ್ಲವುಗಳನ್ನ ಹಿನ್ನೆಲೆಗೆ ಸರಿಸುವ ಹಾಗೆ ನಮ್ಮ ಚಲನಚಿತ್ರ ಸಂಗೀತಾತ್ಮಕ, ಚಲನಚಿತ್ರಾತ್ಮಕ, ಗೀತಾತ್ಮಕ ಅಸ್ಮಿತೆ ಇದೆ ಅಂತ ಅನ್ಸುತ್ತೆ. ಚಲನಚಿತ್ರ ಗೀತೆಗಳು ಏನ್ ಹೇಳಿದ್ವು ಅಂತಂದ್ರೆ, ನಾವೆಲ್ಲರೂ ಒಂದಾಗಿ ವೈವಿಧ್ಯತೆಯ ತತ್ವವನ್ನ ದಾಟಿಸಿದವರು ಅನ್ನುವ ಸತ್ಯವನ್ನ ಭಾರತೀಯ ಚಲನಚಿತ್ರರಂಗ, ವಿಶೇಷವಾಗಿ ಎಲ್ಲಾ ಪ್ರಾದೇಶಿಕ ಚಲನಚಿತ್ರ ವಲಯಗಳು ದಾಟಿಸಿದವೆ. ಅದಕ್ಕೆ ಪೂರಕವಾಗಿ ಗೀತೆಗಳು ಸ್ಪಂದಿಸಿದಾವೆ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ನೀವು ಸೌತ್ ಇಂಡಿಯಾ ಅಂತ ಬಂದಾಗ, ದಕ್ಷಿಣ ಭಾರತ ಅಂತ ಬಂದಾಗ, ಒಂದರೊಳಗೊಂದು ಸಂಸ್ಕೃತಿ ಬೆರೆತಂತ ವಿಶೇಷತೆ ನಮ್ದು ಅಂತ. ಕನ್ನಡದ ಭಾಷೆಯ ಮೇಲೆ ದಕ್ಷಿಣ ಕನ್ನಡದ ಇತರ ಭಾಷೆಗಳ ಪರಿಣಾಮನೂ ಇರುತ್ತೆ, ಪ್ರಭಾವನೂ ಇರುತ್ತದೆ. ಇತರ ಭಾಷೆಗಳ ಮೇಲೆ ಕನ್ನಡದ ಭಾಷಿಕ ಪ್ರಭಾವನೂ ಇರುತ್ತದೆ. ಅದು ತಾತ್ವಿಕವಾಗಿರಬಹುದು, ಭಾಷಿಕ ವ್ಯಾಕರಣದ ನೆಲೆಗಟ್ಟಿನಲ್ಲಾಗಿರ್ಬೋದು. ನೀವು ಗಡಿ ಪ್ರದೇಶಗಳನ್ನ ನೋಡಿದಾಗ ಈ ಸತ್ಯ ಮನವರಿಕೆ ಆಗುತ್ತೆ. ಹಾಗಾಗಿ ನನಗೆ ಭಾಷೆಯ ಗಡಿಗಳನ್ನ ಮೀರಿದ ತತ್ವವನ್ನು ದಾಟಿಸಿದಂತ ಶಕ್ತಿ ಚಲನಚಿತ್ರ ಗೀತೆಗಳಿಗೆ ಇದೆ ಅಂತ ಅನ್ಸುತ್ತೆ ನನಗೆ. ಹಾಗಾಗಿ ನಮಗೆ ಗಡಿನಾಡ ಭಾಗಕ್ಕೆ ಹೋದ್ರೆ ತೆಲುಗಿನ ಗೀತೆಗಳು ಅವರಿಗೆ ಆಪ್ತ ಅನ್ನಿಸ್ತವೆ, ಅಥವಾ ಕಾಸರಗೋಡಿನಲ್ಲಿ ನೀವು ಹೋದ್ರೆ ಮಲಯಾಳಂನ ಗೀತೆಗಳು ಅವರಿಗೆ ಆಪ್ತ ಅಂತ ಅನ್ನಿಸ್ತವೆ. ಕನ್ನಡದವರಿಗೆ ಎರಡು, ಅಂದರೆ ಈಗ ಬೀದರ್ನ ಭಾಗಕ್ಕೆ ಹೋದರೆ ಮಹಾರಾಷ್ಟ್ರದ ಮರಾಠಿ ಗಡಿಯ ಅಲ್ಲಿರೋರಿಗೆ ಅಲ್ಲಿಯ ಗೀತೆಗಳು ತುಂಬ ಆಪ್ತ ಅಂತ ಅನಿಸುತ್ತೆ. ಅಂದರೆ ಸಂಕರ ಅಂತ ನಾವು ಒಂದು ಪದ ಬಳಸ್ತೀವಿ, ಅಂದರೆ ಒಂದು ಭಾಷೆ ಮತ್ತೊಂದರೊಳಗೆ ಬೆರೆತು ಅದು ಹೊಸದೊಂದು ಸೌಂದರ್ಯವನ್ನು ದಾಟಿಸೋದು ಅಂತ. ಇದನ್ನು ನಾವು ಅರ್ಥ ಮಾಡಿಕೊಳ್ಳುವಲ್ಲಿ ಸೋತಿದ್ದೀವಿ ಅಂತ. ನಾವು ಗಡಿಗಳನ್ನು ಗೆರೆಗೀಚಿ ನಿಲ್ಲಿಸಿ ಒಬ್ರಿಗೊಬ್ರು ವಿರೋಧಿಗಳನ್ನು ತಂದುಕೊಡ್ತೀವಲ್ಲ, ಇದನ್ನು ನಮ್ಮ ಸಾಹಿತ್ಯ ಕೂಡ ಈ ತಪ್ಪು ಕಲ್ಪನೆಯನ್ನು ಸಾಹಿತ್ಯ, ಕನ್ನಡ ಸಾಹಿತ್ಯ ಅಥವಾ ಪ್ರಾದೇಶಿಕ ಭಾಷಾ ಸಾಹಿತ್ಯ ಒಡೆದಿದೆ. ಅದು ಚಲನಚಿತ್ರ ಕೂಡ ಈ ಕೆಲಸವನ್ನು ತುಂಬ ಶ್ರದ್ಧೆಯಿಂದ ಮಾಡಿದೆ. ಗೀತೆ

ಪರಿಚಯಿಸುವಂತ ಕೆಲಸವನ್ನ ಆ ಗೀತೆ ಮಾಡ್ತದೆ. ಆ ತರದ ಅನೇಕ ಗೀತೆಗಳಿದಾವೆ. ಅಂದ್ರೆ ನಮಗೆ ಇತಿಹಾಸವನ್ನ ಕಲುಕುವ, ಅಂದ್ರೆ ಸುಳ್ಳುಗಳ ಜೊತೆಗೆ ಕಲುಕುವಂತ ಪ್ರಯತ್ನಗಳು ನಡೀತಾ ಇರುವಂತ ಸಂದರ್ಭದಲ್ಲಿ ಕನ್ನಡದ್ದೇ ಆಗಿರುವಂತ ಒಂದು ವಿಶೇಷ ಹಿರಿಮೆಯನ್ನ ಮನವರಿಕೆ ಮಾಡಿಕೊಡುವಂತಹ ಒಂದು ಪ್ರಯತ್ನ ಇದೆಯಲ್ಲ, ಅದು ನನಗೆ ತುಂಬಾ ಮಹತ್ವದ್ದಂತ ಅನ್ಸುತ್ತೆ. ನನಗೆ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಬಂದಂತ ಕರ್ನಾಟಕದ ಇತಿಹಾಸದಲ್ಲಿ ಆ ಎಲ್ಲ ವಿವರಗಳನ್ನ ಕೊಡಮಾಡುವಂತ ಒಂದು ಕೆಲಸ ಆಗತ್ತಲ್ಲ, ನನಗೆ ಆ ತರದ ಗೀತೆಗಳು ತುಂಬಾ ಮಹತ್ವದ ಗೀತೆಗಳು ಅಂತ ಅನ್ಸುತ್ತೆ ನನಗೆ.

ಕನ್ನಡಕ್ಕಿಂತ ಕನ್ನಡಕ್ಕಿರುವಂತಹ ಒಂದು ಎಲ್ಲವನ್ನ ಒಳಗೊಳ್ಳುವಂತಹ ಒಂದು ಶಕ್ತಿಯನ್ನು ದಾಟಿಸುವಂತ ಆ ಮೌಲ್ಯ ಇದೆಯಲ್ಲ, ಅದನ್ನು ತುಂಬಾ ಇಷ್ಟ ಆಗುತ್ತೆ ನನಗೆ. ಹೀಗಾಗಿನೇ ನನಗೆ ಕನ್ನಡದ ಚಲನಚಿತ್ರ ಗೀತೆಗಳು ಕೇವಲ ರಂಜನಾತ್ಮಕವಾಗಿ ಮಾತ್ರ ಅಲ್ಲ, ನಾವು ಕಳೆದ ಎಪಿಸೋಡ್ನಲ್ಲಿ ಹೇಳಿದ ಹಾಗೆ ವಿವೇಕವನ್ನು ಕೂಡ ಹೊಡೆಸ್ತವೆ. ಇನ್ನೊಬ್ಬರನ್ನು ನಾವು ಹೆಂಗೆ ನೋಡಬೇಕು? ಈಗ ನೋಡಿ, ದಕ್ಷಿಣ ಭಾರತದ ಉಳಿದ ರಾಜ್ಯಗಳವರ ಭಾಷಿಕರೆಲ್ಲರೂ ಕೂಡ ಪರಭಾಷಿಕರಲ್ಲ. ನಮ್ಮಲ್ಲಿ ಏನಾಗಿದೆ ಅಂದರೆ ಅವರು ಪರಭಾಷಿಕರು ಅಂತ ಅನ್ನೋದೇ ಒಂದು ದೊಡ್ಡ ಒಂದು ಮಿಸ್ಕನ್ಸೆಪ್ಷನ್ ಅಂತ ಅನಿಸುತ್ತೆ. ಅವರು ನಮ್ಮ ಸಹೋದರ ಭಾಷಿಕರು ಅವರೆಲ್ಲ. ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಇದು ಈ ಕಾವ್ಯ ನಮಗೇನು ಹೇಳುತ್ತೆ? ನಾಡಗೀತೆ, ನಮ್ಮ ಪಕ್ಕದಲ್ಲಿರುವಂತ ರಾಜ್ಯದ ಭಾಷಿಕರು ನಮ್ಮ ಸಹೋದರ ಭಾಷಿಕರು ಅನ್ನುವ ತತ್ವವನ್ನೇ ಪ್ರತಿಪಾದಿಸ್ತದಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಳ್ಳುವಲ್ಲಿ ಸೋತಿದ್ದೀವಿ. ಈ ಸತ್ವವನ್ನು ಸಾಹಿತ್ಯ ಹೇಗೆ, ಜಯ ಭಾರತ ಜನನೀಯ ತನುಜಾತೆ ಗೀತೆ ಹೇಗೆ ದಾಟಿಸಿತೋ, ಚಲನಚಿತ್ರ ಗೀತೆಗಳು ಕೂಡ ಈ ತತ್ವವನ್ನು, ಈ ವಿವೇಕವನ್ನು ಬೇರೆ ಬೇರೆ ರೀತಿಯಲ್ಲಿ ದಾಟಿಸಿದಾವೆ ಅಂತ ಅನಿಸುತ್ತೆ. ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು ಅನ್ನುವಂಥದ್ದು ಒಂದು ಹಾಡಿದೆ. ಅದು ತಾರಕಸ್ವರದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ.

ನಿಮಗೆ ನೋಡಿ ಅದು ಆ ತಾರಕ ಸ್ವರ ಏನ್ ಧ್ವನಿಸುತ್ತೆ ಅಂತಂದ್ರೆ ನಾವೇ ಶ್ರೇಷ್ಠ ಅನ್ನುವ ಧ್ವನಿ ಇಲ್ಲ ಅದರೊಳಗೆ. ಅದು ತುಂಬಾ ಸೌಮ್ಯವಾದಿ ಗುಣದ ಒಂದು ಸಂಗೀತಾತ್ಮಕ ದಾಟಿಸುವಿಕೆಯ ಪ್ರಯೋಗ ಅದು. ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ವೀಡು ಅಂತ ಅದನ್ನು ನೆರೆಟ್ ಮಾಡ್ತಾ ಮಾಡ್ತಾ ಮಾಡ್ತಾ ಕನ್ನಡದ ಒಂದು ನಿಜವಾದ ಅಸ್ಮಿತೆಯನ್ನ ದಾಟಿಸುತ್ತೆ.

ಹಾಗಾಗಿ ಇನ್ನೊಂದು ಗೀತೆ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋತೀನಿ, ಕನ್ನಡಮ್ಮನ ದೇವಾಲಯ ಅಂತ ಒಂದು ಸಾಲಿನೊಂದಿಗೆ ಶುರುವಾಗುವಂಥ ಪದ್ಯ, ಒಂದು ದೈವಿಕ ನೆಲಗಟ್ಟಿನಲ್ಲಿ ಭಾಷೆಯನ್ನು ನೋಡುವಂಥ ಪ್ರಯೋಗಶೀಲತೆ ಅದು.

ತುಂಬಾ ರೇರೆಸ್ಟ್ ಆಫ್ ದ ರೇರ್. ನಿಮಗೆ ದೈವಿಕತೆ ಅಂತಂದ್ರೆ ನೀವು ಮೌಢ್ಯ ಅಂತ ಅಂದ್ಕೊಳ್ಬೇಕಾದಾಗತ್ತೇ ಇಲ್ಲ. ದೈವಿಕತೆ ಅಂತಂದ್ರೆ ಒಂದು ಪಾರದರ್ಶಕತೆ, ಒಂದು ಸತ್ಯ, ಒಂದು ನೈತಿಕ ಐಡೆಂಟಿಟಿಯ ನೆಲೆಗಟ್ಟಿನಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ನನಗೆ ಕನ್ನಡಮ್ಮನನ್ನೇ ದೇವಾಲಯದ ಅಸ್ಮಿತೆಯ ಭಾಗವಾಗಿ ನೋಡೋದಿದೆಯಲ್ಲ, ಅದು ಭಾವುಕವೂ ಹೌದು ಬೌದ್ಧಿಕವೂ ಹೌದು ಅಂತ. ಅಲ್ಲಿ ನನಗೇನೋ ಸಿಗತ್ತೆ ಅಂತ ಆ ಗೀತೆ ಕೇಳ್ತಾ ಹೋದಂಗೆಲ್ಲ ಕನ್ನಡದ ತಾಯಿ ಅಂತ ನಾನು ಏನು ಅನ್ಕೋತೀನಲ್ಲ ಅದು ನನ್ನೊಳಗೆ ಅಂತಸ್ಥ ಆಗ್ತಾಳೆ ಕನ್ನಡದ ತಾಯಿ. ನಾನು ಕನ್ನಡದ ತಾಯಿಯನ್ನು ನಾನು ಹೇಗೆ ಆವಾಹಿಸಿಕೊಂಡು ನನ್ನೊಳಗಿನ ಒಂದು ಪ್ರಜ್ಞೆಯನ್ನು ಹೇಗೆ ಮರುರೂಪಿಸಿಕೊಳ್ಬೇಕು ಅನ್ನುವಂಥ ಸತ್ವ ನನಗೆ ಗೊತ್ತಾಗತ್ತಲ್ಲ. ನನಗೆ ಚಲನಚಿತ್ರ ಗೀತೆಗಳ ನಿಜವಾದ ಗೆಲುವು ಇರೋದು ಇಲ್ಲೇ ಅಂತ ಅನಿಸುತ್ತೆ ನನಗೆ. ಅಂದರೆ ಗೋಡೆಗಳನ್ನು ಕಟ್ಟುವ ಒಂದು ಮೀನಾಗಿರುವಂಥ ಕೆಲವು ಗೀತೆಗಳು ಬಂದಿದ್ದಾವೆ, ಬಟ್ ಅಂತಹ ಗೋಡೆಗಳನ್ನು ಒಡೆಯಬಲ್ಲಂಥ ಕಥನದ ಭಾಗವಾಗಿರುವಂಥ ನಿಜವಾದ ಭಾಷಿಕ ಅಸ್ಮಿತೆಯ ನಿಜವಾದ ವಿವೇಚನೆಯನ್ನು ಓಡಿಸುವಂಥ ಗೀತೆಗಳು ಕೂಡ ಬಂದಿವೆ. ಅದರಲ್ಲಿ ನನಗೆ ಈ ಗೀತೆ ಕನ್ನಡಮ್ಮನ ದೇವಾಲಯ ನನಗೆ ತುಂಬ ಮಹತ್ವದ್ದಂತ ಅನಿಸ್ತು.

ಮತ್ತೆ ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು ಅಂತ ಹೇಳುವಂತ ಪದ್ಯ ಇದೆಯಲ್ಲ ನೀವು, ಅಂದ್ರೆ ಆ ಸಿನಿಮಾದ ಭಾಗವಾಗಿ ನೋಡಿದಾಗ ಅದಕ್ಕೊಂದು ಅದರದ ಆದ್ಯತೆ ಇದೆ. ಆ ಸಿನಿಮಾದ ಭಾಗವಾಗಿ ಆ ಗೀತೆಯನ್ನು ನೋಡಿದಾಗ ಅದು ಹೊಡೆಸುವ ಅರ್ಥ ಒಂದು ರೀತಿಯದ್ದು, ಆ ಸಿನಿಮಾದ ಹೊರತಾಗಿ ನಾನು ಆ ಗೀತೆಯನ್ನು ಕೇಳಿದಾಗ ಅದು ಹೊಡೆಸುವ, ಅದು ದಾಟಿಸುವಂತ ಮೌಲಿಕ ಆಲೋಚನೆ ಇನ್ನೊಂದು ರೀತಿ ಇದೆ. ಅಂದ್ರೆ ನೀನು ಈ ಸಿವಿಲೈಸ್ಡ್ ಸೊಸೈಟಿಯ ಪ್ರತಿನಿಧಿ, ನೀನು ಭಾರತದ ಪ್ರಜೆ, ನಾವು ಡೆಮೊಕ್ರಸಿ ಅಂತ ನಾವೇನು ಕರಿತೀವಲ್ಲ, ಎಂದೂ ಮರೆಯದ ಭಾರತ ರತ್ನ ನೀನು ಆಗಬೇಕು ಅನ್ನುವಂತ ಹಂಬಲ ಒಂದು ಇಂಡಿವಿಜುವಲ್ ಮುಖಾಂತರ ಇನ್ನೊಬ್ಬರಿಗೆ ದಾಟುವಂಥದ್ದೇ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಯಾಕಂದ್ರೆ ಆ ಆಶಯಗಳಿದಾವಲ್ಲ ಇಡೀ ನಮ್ಮ ಸಮಾಜವನ್ನು ರಿಫಾರ್ಮ್ ಮಾಡ್ತವೆ, ರಿಫೈನ್ ಮಾಡ್ತವೆ. ಆ ಗೀತೆಯ ಆಶಯ ಕೂಡ ಅದೇ ಅಲ್ಲ. ಭಾರತ ರತ್ನ ಅಂತಂದ್ರೆ ನೀವು ತುಂಬಾ ವೈಭವೀಕೃತ ಐಡೆಂಟಿಟಿ ಅಲ್ಲ, ನೀನು ನಿಜವಾದ ಮಾನವ ಸಂಪನ್ಮೂಲ ಆಗುವಂತ, ಹಿಂದೂಸ್ತಾನ ಯಾವತ್ತೂ ಮರೆಯದೆ ಇರುವಂತ ಮಹತ್ವದ ಸಂಪನ್ಮೂಲ ಆಗುವಂತ ಹೇಳುವಂತ ಒಂದು ಗೀತೆ ಅದು. ನನಗೆ ನೋಡಿ, ಇಲ್ಲಿ ನೋಡಿ, ಒಬ್ಬ ಕನ್ನಡಿಗನನ್ನ ಉದ್ದೇಶಿಸಿ ನೀನು ಭಾರತೀಯ ಪ್ರಜೆ ಹೇಗಾಗಬೇಕು ಅನ್ನುವಂತ ಒಂದು ತತ್ವ ದಾಟದಂಗಾಯ್ತಲ್ಲ. ಸೊ ನನಗೆ ಇದು ಈ ಪಾಠ ನಂಗೆ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಸರ್. ನನಗೆ ಇಂಥ ಅನೇಕ ಡೈಮೆನ್ಷನ್ಸ್ ಇದ್ದಾವೆ. ನೀವು ಹೇಳಿದ ಗೀತೆ ಕೂಡ ಹಾಗೇನೆ, ಅಂದರೆ ಇಡೀ ಭಾರತದ ನಕಾಶೆಯನ್ನು ಕೇಂದ್ರೀಕರಿಸಿಕೊಂಡು ಒಂದು ಮಂದಿರ ಪ್ರಜ್ಞೆಯ ನೆಲೆಗಟ್ಟಿನಲ್ಲಿ ಭಾರತವನ್ನು ಇಂಟರ್ಪ್ರಿಟ್ ಮಾಡುವಂಥದ್ದು, ಅಂದರೆ ನಿಮ್ಮ ಇಂಡಿವಿಜುವಲಿಸ್ಟಿಕ್ ಐಡೆಂಟಿಟಿಯನ್ನು ರಿಫೈನ್ ಮಾಡೋದು ಅಂತ, ಸಂಸ್ಕರಣಗೊಳಿಸೋದು ಅಂತ ಹೇಳ್ತೀವಿ. ಸಂಸ್ಕೃತಿಯ ಕಾಂಟೆಕ್ಸ್ಟಲ್ಲಿ ಭಾಷಿಕ ಸಂಕರಗಳಿರ್ತವೆ, ಇಂಡಿವಿಜುವಲಿಸ್ಟಿಕ್ ಐಡೆಂಟಿಟಿಯಲ್ಲಿ ನಮ್ಮ ವ್ಯಕ್ತಿಗತ ಸಂಸ್ಕಾರಗಳು ತುಂಬ ಮಹತ್ವದ ಕೆಲಸ ಮಾಡ್ತವೆ. ಸೊ ಅವುಗಳ ಆ ಸಂಸ್ಕಾರಕ್ಕೆ ಬೇಕಾಗಿರುವಂಥ ಅಂಥ ವಾರ್ಷಿಕ ಸಂಕರಗಳಿಗೆ ಬೇಕಾಗಿರುವಂಥ ತತ್ವಗಳನ್ನು, ವಿವೇಕವನ್ನು ಚಲನಚಿತ್ರ ಗೀತೆ ಹೇಳಿ ದಾಟಿಸಿದ್ದಾರೆ ಅಂತ ಅನಿಸುತ್ತೆ.

ಅದು ಕನ್ನಡದ ಒಂದು ಅಸ್ಮಿತೆಯ ಪದ್ಯವಾಗಿ ಜನಮಾನವನ್ನ ಸೆಳೆದಿದೆ. ಇವತ್ತು ಹೊಸ ಯುವಕರು ಕೂಡ, ಹೊಸ ತಲೆಮಾರು ಕೂಡ ಅದನ್ನ ಮನೋರಂಜನಾ ಕಾರ್ಯಕ್ರಮಗಳಲ್ಲಿ ಒಂದು ಆದ್ಯತೆಯಾಗಿ ಅದನ್ನು ಬಳಸ್ತಾ ಇದ್ದಾರೆ ಅನ್ನೋದಕ್ಕಿಂತ ಅದನ್ನ ತಮ್ಮ ಕನ್ನಡ ಸಂಸ್ಕೃತಿಯ ಪ್ರಜ್ಞೆಗೆ ಪೂರಕವಾಗಿಸಿಕೊಳ್ತಾ ಇದ್ದಾರೆ ಅನ್ನೋದು ನನಗೆ ಅದು ಕರೆಕ್ಟ್ ವಾಕ್ಯ ಅಂತ ಅನ್ಸುತ್ತೆ. ಈ ಮಾತಿನೊಂದಿಗೆ ಈ ಸಂಚಿಕೆಯನ್ನ ಪೂರ್ಣಗೊಳಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.

0: ಮಾತ್ರಗಳ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲೆಗ್ ಬಾರಿ ಪ್ರಿಯ ಒಂದುಂಡು. ಐತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿ ನಾವು ಉಲ್ಲಾಸಡುಲ್ಲೇರ್ ಅಕ್ಲ ಈ ಪ್ರಯತ್ನಕ ಯಶಸ್ಸಾವಡನ್ನು ಪ್ರಾರ್ಥಿಸ.
1: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM Suryaghar.gov.in ನಲ್ಲಿ.
3: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದ್ರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ PM Suryaghar.gov.in ನಲ್ಲಿ.

0: ರೇಡಿಯೋ ನಿನಾದ 90.4 ಎಫ್ಎಂ ಕೇಳುಗರಿಗೆ ಆತ್ಮೀಯವಾದ ನಮಸ್ಕಾರ. ಇವತ್ತು ತುರ್ತು ನಿಧಿ, ಭವಿಷ್ಯದ ಆಪದ್ ಬಾಂಧವ, ಈ ವಿಷಯದ ಹಿನ್ನೆಲೆಯಲ್ಲಿ ಸಂವಾದ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸುವವರು ಎಸ್ಡಿಎಂ ಕಾಲೇಜಿನ ಕಾಮರ್ಸ್ ವಿಭಾಗದ ಉಪನ್ಯಾಸಕರು ಹಾಗೂ ತೆರಿಗೆ ಸಲಹಾ ಕೇಂದ್ರದ ಸಂಯೋಜಕರು ಆಗಿರುವ ಡಾಕ್ಟರ್ ಭಾನುಪ್ರಕಾಶ್ ಬಿಇ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ.
0: ಎಸ್ಡಿಎಂ ಕಾಲೇಜಿನ ಅಂತಿಮ ಬಿಕಾಂನ ಪ್ರಜ್ವಲ್ ಎಚ್ ಬಿ ಇದ್ದಾರೆ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
0: ಅಂತಿಮ ಬಿಕಾಂನ ಧಾರಿಣಿ ಅವರು ನಮ್ಮೊಂದಿಗಿದ್ದಾರೆ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ.
3: ಎಲ್ರಿಗೂ ನಮಸ್ಕಾರ.
0: ಈಗ ವಿದ್ಯಾರ್ಥಿಗಳು ಡಾಕ್ಟರ್ ಭಾನುಪ್ರಕಾಶ್ ಬಿಇ ಇವರ ಜೊತೆಗೆ ಮಾತುಕತೆಯನ್ನ ಮುಂದುವರಿಸಲಿದ್ದಾರೆ.
3: ಸರ್, ತುರ್ತು ನಿಧಿ ಎಮರ್ಜೆನ್ಸಿ ಫಂಡ್ ಅಂದ್ರೆ ಏನು, ಅದು ಎಷ್ಟು ಮುಖ್ಯ ನಮಗೆ?
1: ಇತ್ತೀಚಿನ ದಿನಗಳಲ್ಲಿ ತುರ್ತು ನಿಧಿ, ನೀವು ಹೇಳಿದಾಗೆ ಎಮರ್ಜೆನ್ಸಿ ಫಂಡ್ ಅಂದ್ರೆ ಮನುಷ್ಯನ ಜೀವನದಲ್ಲಿ ಅಚಾನಕ್ ಆಗಿ ಎದುರಾಗುವ ಅತ್ಯವಶ್ಯಕ ವೆಚ್ಚಗಳಿಗಾಗಿ ಮೊದಲೇ ಅಂದ್ರೆ ಮುಂಚಿತವಾಗಿ ಸ್ವಲ್ಪ ಹಣವನ್ನು ತೆಗೆದು ಇಡುವ ಒಂದು ಕ್ರಿಯೆ. ಉದಾಹರಣೆಗೆ, ಉದ್ಯೋಗ ಕಳೆದುಕೊಂಡಾಗ ದಿಢೀರಾಗಿ ಬಂದಂತ ಆಸ್ಪತ್ರೆ ಖರ್ಚು, ತುರ್ತು ಪ್ರಯಾಣದ ಅನಿವಾರ್ಯತೆ, ಹೀಗೆ ಇವು ಯಾವಾಗ ಬೇಕಾದರೂ ಬರಬಹುದು. ಆ ಸಮಯದಲ್ಲಿ ಸಾಲಕ್ಕೆ ಮೊರೆ ಹೋಗದೆ ಕುಟುಂಬದ ಗೌರವ ಮತ್ತು ಮನಸ್ಸಿನ ನೆಮ್ಮದಿಯನ್ನು ಕಾಪಾಡಿಕೊಳ್ಳುವ ಒಂದು ರಕ್ಷಣಾ ಕವಚವೇ ಈ ತುರ್ತು ನಿಧಿ ಎನ್ನಬಹುದು.
2: ಮಧ್ಯಮ ವರ್ಗದ ಕುಟುಂಬಗಳಿಗೆ ತುರ್ತು ನಿಧಿಯ ಅಗತ್ಯತೆ ಇದೆಯೇ?
1: ಖಂಡಿತ ಇದೆ. ಮಧ್ಯಮ ವರ್ಗ, ಕೆಳವರ್ಗ ಅಥವಾ ಶ್ರೀಮಂತರ ಅನ್ನಕ್ಕಿಂತ ಹೆಚ್ಚಾಗಿ ತುರ್ತು ನಿಧಿ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಬೇಕಾಗ್ತದೆ. ಹೆಸರೇ ಸೂಚಿಸುವಂತೆ ತುರ್ತು ಅಚಾನಕ್ ಆಗಿ ಬರುವಂತದ್ದು. ಅದರಲ್ಲೂ ನೀವು ಕೇಳಿದ ಹಾಗೆ ಮಧ್ಯಮ ವರ್ಗದ ಕುಟುಂಬಗಳು ಹೆಚ್ಚಾಗಿ ತಿಂಗಳ ಸಂಬಳದ ಮೇಲೆ ಜೀವನ ನಡೆಸ್ತಿರ್ತವೆ. ಯಾವುದಾದ್ರೂ ಒಂದು ಅನಿರೀಕ್ಷಿತ ವೆಚ್ಚ ಬಂದ್ರೆ ಆಗ ಕ್ರೆಡಿಟ್ ಕಾರ್ಡ್ ಅಥವಾ ವೈಯಕ್ತಿಕ ಸಾಲ ಮಾಡಿ ಅದರ ಒತ್ತಡನ್ನೇ ಎದುರಿಸಬೇಕಾಗ್ತದೆ. ಇದರಿಂದ ಅವರಿಗೆ ಬಡ್ಡಿಯ ಹೊರೆ ಬೀಳುತ್ತದೆ, ಹಾಗೂ ಭವಿಷ್ಯದ ಗುರಿಗಳಿಗೆ ಅಡ್ಡಿಯಾಗಬಹುದು ಮತ್ತು ಮನೆಯಲ್ಲಿ ಕುಟುಂಬದವರ ನಡುವೆ ಮಾನಸಿಕ ಒತ್ತಡ ಹೆಚ್ಚಾಗ್ತದೆ. ಹಾಗಾಗಿ ತುರ್ತು ನಿಧಿ ಇದ್ರೆ ಈ ಎಲ್ಲಾ ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸಬಹುದು.
3: ಸರ್, ತುರ್ತು ನಿಧಿಯನ್ನು ಯಾವ್ಯಾವ ರೀತಿಯಲ್ಲೆಲ್ಲ ಇಟ್ಕೊಳ್ಬೇಕು?
1: ತುರ್ತು ನಿಧಿ ಅಂದ್ರೆ ನಮಗೆ ಬೇಕಾದಾಗ ತಕ್ಷಣ ಲಭ್ಯವಾಗಬೇಕು, ಆ ತರ ತುರ್ತು ನಿಧಿಯನ್ನು ಇಟ್ಕೊಳ್ಬೇಕು. ಅದರಿಂದ ಸಾಮಾನ್ಯವಾಗಿ ಉಳಿತಾಯ ಖಾತೆ ಅಥವಾ ಲಿಕ್ವಿಡ್ ರೂಪದಲ್ಲಿರುವಂತ ಸುರಕ್ಷಿತ ಹೂಡಿಕೆಗಳಲ್ಲಿ ಇಡೋದು ಉತ್ತಮ. ಸಾಮಾನ್ಯವಾಗಿ ಎಲ್ಲರ ಹತ್ರ ಉಳಿತಾಯ ಖಾತೆ ಇರ್ತದೆ, ಬಟ್ ಆ ಉಳಿತಾಯ ಖಾತೆನ ಎಲ್ಲಾ ಪರ್ಪಸ್ಗೂ ಯೂಸ್ ಮಾಡಬಾರ್ದು. ಪ್ರತ್ಯೇಕವಾಗಿ ಒಂದು ಉಳಿತಾಯ ಖಾತೆ ತುರ್ತು ನಿಧಿಗೋಸ್ಕರ ಇಡಬೇಕಾಗ್ತದೆ. ಹಾಗಾಗಿ ಈ ಲಾಕ್ ಇನ್ ಪೀರಿಯಡ್ ಇರುವಂತಹ ಹೂಡಿಕೆಗಳನ್ನ ಇಡಬಾರ್ದು. ಉದಾಹರಣೆಗೆ ಮ್ಯೂಚುವಲ್ ಫಂಡ್ ಅಲ್ಲಿ ಲಾಕ್ ಇನ್ ಪೀರಿಯಡ್ ಇರ್ತದೆ, 1 ವರ್ಷ, 2 ವರ್ಷ, 3 ವರ್ಷ. ಅದರಲ್ಲಿ ನೀವು ಹೂಡಿಕೆ ಮಾಡಿದ್ರೆ ನಿಮ್ಗೆ ಎಮರ್ಜೆನ್ಸಿ ಟೈಮಲ್ಲಿ ಅದು ಸಿಗೋದಿಲ್ಲ. ಹಾಗಾಗಿ ಯಾವುದು ಲಿಕ್ವಿಡ್ ರೂಪದಲ್ಲಿ ಸಿಗ್ತದೆ, ಸಾಮಾನ್ಯವಾಗಿ ಉಳಿತಾಯ ಖಾತೆಲಿ ಇಟ್ಟರೆ ಭಾರಿ ಒಳ್ಳೇದು.
2: ತುರ್ತು ನಿಧಿಯನ್ನು ಯಾವ ಯಾವ ಖರ್ಚಿಗೆ ಬಳಸಬೇಕು, ಯಾವ ಖರ್ಚಿಗೆ ಬಳಸಬಾರದೆಂದು ಹೇಳ್ತೀರಾ?
1: ಒಳ್ಳೆ ಪ್ರಶ್ನೆ. ತುರ್ತು ನಿಧಿಯನ್ನು ಯಾವ ಖರ್ಚಿಗೆ ಬಳಸಬೇಕು ಅಂದ್ರೆ, ಆಲ್ರೆಡಿ ನಾವು ತುರ್ತು ನಿಧಿ ನಿರ್ಮಾಣ ಮಾಡಿದ್ದೇವೆ, ನಮ್ಮ ತುರ್ತು ನಿಧಿಯಲ್ಲಿ ಸ್ವಲ್ಪ ಅಮೌಂಟ್ ಇದೆ ಅಂತ ಆದ್ರೆ ಅದರಲ್ಲಿ ಮುಖ್ಯವಾಗಿ ನಾವು ಅಚಾನಕ್ ಬರುವಂತ ಆಸ್ಪತ್ರೆ ವೆಚ್ಚ, ಉದಾಹರಣೆಗೆ ಉದ್ಯೋಗ ನಷ್ಟ. ಉದ್ಯೋಗ ನಷ್ಟ ಅಂದ್ರೆ ಕೋವಿಡ್ ಟೈಮಲ್ಲಿ ಕೆಲವರು ಅವರ ಕೆಲಸ ಕಳ್ಕೊಂಡ್ರು ಮತ್ತೆ ಉದ್ಯೋಗ ಕಳ್ಕೊಂಡ್ರು ಆ ಟೈಮಲ್ಲಿ, ಮತ್ತೆ ಮನೆ ಮತ್ತೆ ವಾಹನ ತುರ್ತು ರಿಪೇರಿ ಆಗೋ ಟೈಮಲ್ಲಿ, ಈಗ ಮಳೆ ಬಂತು ಅಥವಾ ಬೇರೆ ಏನಾದರೂ ಒಂದು ನೈಸರ್ಗಿಕ ಕೃತ್ಯಗಳಿಂದ ಏನಾದರೂ ಹಾಳಾಯ್ತು ಮನೆ, ಆ ಟೈಮಲ್ಲಿ ದುರಸ್ತಿ ಮಾಡಲಿಕ್ಕೆ ಮತ್ತು ತುರ್ತು ಪ್ರಯಾಣ ಮಾಡಲಿಕ್ಕಿದ್ರೆ ಅಥವಾ ಕಾನೂನು ಸಂಬಂಧಿತ ಸಮಸ್ಯೆಗಳಿಗೆ ಮಾತ್ರ ಇದನ್ನು ಬಳಸಬೇಕು. ಮತ್ತು ಯಾವುದಕ್ಕೆ ಬಳಸಬಾರ್ದು ಅಂತ ಹೇಳೋದಾದರೆ ಸಾಮಾನ್ಯವಾಗಿ ಬರುವಂಥ ಖರ್ಚುಗಳಿಗೆ ಬಳಸಬಾರ್ದು. ಉದಾಹರಣೆಗೆ ಪ್ರತಿ ವರ್ಷ ಹಬ್ಬ ಬರ್ತದೆ, ಹಬ್ಬ ಅಂದ ತಕ್ಷಣ ನಾವು ಅದನ್ನು ಎಮರ್ಜೆನ್ಸಿ ಫಂಡಿಂದ ತಗೊಂಡೋಗಿ ಮೋಜು ಮಾಡುವಂಥದ್ದು, ಮತ್ತು ಹೆಚ್ಚಾಗಿ ಶಾಪಿಂಗ್ ಮಾಡುವಂಥದ್ದು, ಮತ್ತು ಮೋಜಿನ ಪ್ರವಾಸಗಳು ತಗೊಳ್ಳುವಂಥದ್ದು, ಹೊಸ ಹೊಸ ಗೆಜೆಟ್ಸ್ಗಳನ್ನ ತಗೊಳ್ಳುವಂಥದ್ದು, ನಮಗೆ ಅವಶ್ಯಕತೆ ಇಲ್ಲ ಆದರೂ ಕೂಡ ಒಂದು ಶೋಕಿಗಾಗ ಅಥವಾ ಪ್ರೆಸ್ಟೀಜ್ಗಾಗೋ ನಾವು ಹೊಸ ಗೆಜೆಟ್ಗಳನ್ನ ತಗೊಳ್ಳೋದು ಮತ್ತು ಐಷಾರಾಮಿ ಖರ್ಚುಗಳಿಗೆ ಬಳಸಬಾರ್ದು. ಹಾಗಾದರೆ ಬಳಸ್ತೀವಿ ಅಂತಂದರೆ ಎಮರ್ಜೆನ್ಸಿ ಫಂಡಿಂದ ಅದರ ಉದ್ದೇಶನ ನಾವು ಮರ್ತಂಗೆ ಆಗ್ತದೆ. ಎಮರ್ಜೆನ್ಸಿ ಫಂಡಲ್ಲಿ ಎಷ್ಟು ಹಣ ಇರಬೇಕು ಅನ್ನೋಂಥದ್ದು ಒಬ್ಬರಿಂದ ಒಬ್ಬರಿಗೆ ಭಿನ್ನವಾಗಿರ್ತದೆ. ಯಾಕೆಂದರೆ ಇದು ಸಾಮಾನ್ಯವಾಗಿ ಒಂದು ಕುಟುಂಬದ ಅಥವಾ ಒಬ್ಬರ ಕನಿಷ್ಠ 6 ತಿಂಗಳಿಂದ 12 ತಿಂಗಳಿಗೆ ಬೇಕಾದ ಅವಶ್ಯಕ ಖರ್ಚುಗಳಿಗೆ ಇಟ್ಟಿರಬೇಕಾಗ್ತದೆ. ಉದಾಹರಣೆಗೆ ಮನೆ ಬಾಡಿಗೆ, ಸಾಲ ಮಾಡಿದರೆ ಸಾಲದ ಕಂತು ತೀರಿಸಲಿಕ್ಕೆ, ಪ್ರತಿ ತಿಂಗಳು ವಿದ್ಯುತ್ ಬಿಲ್ ಕಟ್ಟಲಿಕ್ಕೆ, ನೀರಿನ ಬಿಲ್ ಕಟ್ಟಲಿಕ್ಕೆ, ಜೀವನ ಮಾಡಲಿಕ್ಕೆ ಬೇಕಾಗಿರುವಂಥ ದಿನಸಿ ಖರ್ಚುಗಳಿಗೆ, ಮತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಿ ಬಂದು ಉದ್ಯೋಗ ಮಾಡ್ತಿದ್ರೆ ಅಥವಾ ಬೇರೆ ಬಿಸ್ನೆಸ್ ಮಾಡ್ತಿದ್ರೆ ಪ್ರಯಾಣದ ವೆಚ್ಚ ಇರಬೇಕದ್ರಲ್ಲಿ, ಮಕ್ಕಳು ಶಾಲೆಗೆ ಹೋಗ್ತಿದ್ರೆ ಮಕ್ಕಳ ಶಾಲಾ ಶುಲ್ಕ ಸೇರಿರಬೇಕು, ಮತ್ತು ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿದೆ ಮೊಬೈಲ್ ಬಿಲ್ಲು ಮತ್ತು ಇಂಟರ್ನೆಟ್ ಬಿಲ್ಲು, ನೀವೇನಾದರೂ ವಿಮೆ ಪರ್ಚೇಸ್ ಮಾಡಿದರೆ ವಿಮೆ ಬಿಲ್ ಪ್ರೀಮಿಯಂ ಪೇಮೆಂಟ್ ಮಾಡೋದು, ಅಥವಾ ರೆಗ್ಯುಲರಾಗಿ ನೀವು ಔಷಧಿ ತಗೊಳ್ತಾ ಇದ್ರೆ ಅಂದರೆ ಪ್ರತಿ ತಿಂಗಳು ಔಷಧಿಗೆ ಎಷ್ಟು ಖರ್ಚಾಗ್ತದೆ, ಇದನ್ನೆಲ್ಲ ಲೆಕ್ಕ ಮಾಡಿ 6 ತಿಂಗಳಿಂದ 1 ವರ್ಷದವರೆಗೆ ಬೇಕಾಗಿರುವಂತಹ ಅಮೌಂಟ್ ನ ನಾವು ತುರ್ತು ನಿಧಿಯಲ್ಲಿ ಇಡಬೇಕಾಗ.
2: ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಉದಾಹರಣೆ ಕೊಡ್ಬೋದು ಸರ್?
1: ಉದಾಹರಣೆಗೆ ಈಗ ನಾನು ನನ್ನ ವೈಯಕ್ತಿಕ ಖರ್ಚು 1 ತಿಂಗಳಿಗೆ 30,000 ರೂಪಾಯಿ ಅಂತ ಇಟ್ಕೊಂಡ್ರೆ ಅದು 6 ತಿಂಗಳಿಗೆ 180,000 ಆಗ್ತದೆ. 1 ವರ್ಷ ನಾನು ಆವಾಗಲೇ ಹೇಳಿದೆ, 6 ತಿಂಗಳಿಂದ 1 ವರ್ಷದವರೆಗೆ ಎಮರ್ಜೆನ್ಸಿ ಫಂಡ್ ಇಟ್ಕೋಬೇಕು ಅಷ್ಟು ಖರ್ಚು ಅಂತ. 1 ವರ್ಷ ಅಂತ ಅಂದರೆ 360,000 ರೂಪಾಯಿ ಆಗ್ತದೆ. ನಾನು 360,000 ರೂಪಾಯಿ ನಾನು ಎಮರ್ಜೆನ್ಸಿ ಫಂಡಲ್ಲಿ ಇಟ್ಟರೆ ನಾಳೆ ನನಗೆ ಉದ್ಯೋಗ ನಷ್ಟ ಆದರೆ ಅಥವಾ ಬೇರೆ ಏನಾದರೂ ಸಮಸ್ಯೆ ಆದರೆ 1 ವರ್ಷದಲ್ಲಿ ಇಟ್ಟರಂಥ 1 ವರ್ಷಕ್ಕೆ ಸಲುವಾಗಿ ಇಟ್ಟರಂಥ 360,000 ನಾನು ಉಪಯೋಗಿಸ್ಕೋಬೋದು. ಹಾಗಾಗಿ ನನಗೆ ಸಡನ್ ಆಗಿ ಯಾವುದೇ ಪ್ರಾಬ್ಲಮ್ಸ್ ಬರೋದಿಲ್ಲ.
3: ಸರ್, ಎಲ್ಲರಿಗೂ ಒಂದೇ ಪ್ರಮಾಣದ ತುರ್ತು ನಿಧಿ ಸಾಕಾಗ್ತದ?
1: ಇಲ್ಲ, ಎಲ್ರಿಗೂ ಒಂದೇ ಪ್ರಮಾಣದ ತುರ್ತು ನಿಧಿ ಸಾಕಾಗೋದಿಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬರ ಪರಿಸ್ಥಿತಿ ಬೇರೆ. ಉದಾಹರಣೆಗೆ ನಾನು 4,000 ಬಾಡಿಗೆ ಮನೆಯಲ್ಲಿ ಇದ್ದೀನಿ ಅಂದ್ರೆ ನನ್ನ ಸ್ಥಿತಿ ಬೇರೆ, 10,000 ರೂಪಾಯಿ ಬಾಡಿಗೆಲಿ ಇದ್ದೀನಿ ನನ್ನ ಸ್ಥಿತಿ ಬೇರೆ. ನಾನು 1 ತಿಂಗಳಿಗೆ 25,000 ಖರ್ಚು ಮಾಡ್ತೀನಿ, ಇನ್ನೊಬ್ರು 50,000 ಖರ್ಚು ಮಾಡ್ತೀರಿ ಅಂದ್ರೆ ಅದು ಒಬ್ಬರಿಂದ ಒಬ್ಬರಿಗೆ ಭಿನ್ನವಾಗ್ತಿರ್ತದೆ. ಹಾಗಾಗಿ ಯಾವ್ದ್ರ ಮೇಲೆ ಅದು ಹೊಂದಿಕೆ ಆಗಿರ್ತದೆ ಅಂದ್ರೆ ಆದಾಯದ ಸ್ಥಿರತೆ. ಈಗ ಉದಾಹರಣೆಗೆ ಉದ್ಯೋಗ ಸಂಬಳ ತಗೊಳ್ತಾರೆ ಅಂದ್ರೆ ಪ್ರತಿ ತಿಂಗಳು ಸಂಬಳ ಬರ್ತದೆ, ಆದ್ರೆ ವ್ಯಾಪಾರ ಮಾಡೋರಿಗೆ ಪ್ರತಿ ತಿಂಗಳು ಒಂದೇ ತರದ ವ್ಯಾಪಾರ ಆಗೋದಿಲ್ಲ, ಏರುಪೇರ್ ಆಗ್ತದೆ. ಮತ್ತೆ ಅವಲಂಬಿತರಿರ್ತಾರೆ. ಈಗ ಉದಾಹರಣೆಗೆ ಗಂಡ ಹೆಂಡತಿ ಒಂದು ಮಗು, ಅಥವಾ ಗಂಡ ಹೆಂಡತಿ ಅಪ್ಪ ಅಮ್ಮ, ಅಥವಾ ಗಂಡ ಹೆಂಡತಿ ಅಪ್ಪ ಅಮ್ಮ ಜೊತೆಗೆ ತಂಗಿ ತಮ್ಮ ಯಾರು ಡಿಪೆಂಡೆಂಟ್ಸ್ ಇರ್ತಾರಲ್ಲ, ನಂಬರ್ ಆಫ್ ಡಿಪೆಂಡೆಂಟ್ಸ್ ಜಾಸ್ತಿ ಆದಷ್ಟು ನಿಮಗೆ ತುರ್ತು ನಿಧಿಯ ಪ್ರಮಾಣ ಜಾಸ್ತಿ ಆಗಿರಬೇಕಾಗ್ತದೆ. ಸೊ ಮತ್ತೆ ನನಗೆ ಆರೋಗ್ಯ ಸಮಸ್ಯೆ ಇದ್ರೆ ಪ್ರತಿ ಆರೋಗ್ಯ ಸಮಸ್ಯೆಗೆ ಬೇಕಾದಂಥ ಟ್ರೀಟ್ಮೆಂಟ್ಗೆ ಎಕ್ಸ್ಪೆಂಡಿಚರು, ಮತ್ತೆ ಇನ್ಸೂರೆನ್ಸ್ ಮಾಡಿಸಿದ್ರೆ ಅದರ ಪೇಮೆಂಟ್ ಮಾಡುವಂಥದ್ದು, ಇವೆಲ್ಲವೂ ತುರ್ತು ನಿಧಿಯ ಪ್ರಮಾಣವನ್ನು ನಿರ್ಧರಿಸ್ತವೆ. ನಾನು ಅವಾಗಲೇ ಹೇಳಿದಾಗೆ ದಿನಗೂಲಿ ಕಾರ್ಮಿಕರು, ವ್ಯಾಪಾರಿಗಳು ಮತ್ತು ಹೆಚ್ಚು ಅವಲಂಬಿತರಿರುವಂತಹ ಕುಟುಂಬದವರಿಗೆ ಹೆಚ್ಚಿನ ನಿಧಿ ಬೇಕಾಗ್ತದೆ.
2: ಇಂದಿನ ಡಿಜಿಟಲ್ ಯುಗದಲ್ಲಿ ತುರ್ತು ನಿಧಿಯನ್ನು ಲೆಕ್ಕ ಹಾಕುವ ಒಂದು ಮಾರ್ಗವನ್ನು ಹೇಳ್ಬೋದು ಸರ್?
1: ಇದೆ, ಇತ್ತೀಚೆಗೆ ನೀವು ವೆಬ್ಸೈಟ್ಗಳಲ್ಲಿ ನೋಡಬಹುದು, ಯೂಟ್ಯೂಬರ್ಗಳಲ್ಲಿ ಸಿಗ್ತದೆ, ಹಣಕಾಸು ಕ್ಯಾಲ್ಕುಲೇಟರ್, ಫೈನಾನ್ಷಿಯಲ್ ಕ್ಯಾಲ್ಕುಲೇಟರ್ಸ್ ಅಂತ ಇದೆ. ಬೇರೆ ಬೇರೆ ವೆಬ್ಸೈಟ್ ಅಲ್ಲಿ ಬೇರೆ ಬೇರೆ ಆಪ್ ಡೆವಲಪ್ ಮಾಡಿದ್ದಾರೆ ಫೈನಾನ್ಷಿಯಲ್ ಕ್ಯಾಲ್ಕುಲೇಟರ್ಸ್. ಅದರಲ್ಲಿ ನೀವು ನಿಮ್ಮ ಆದಾಯ, ನಿಮ್ಮ ಖರ್ಚು ಮತ್ತೆ ನಿಮ್ಮ ಇತರ ಮಾಹಿತಿಗಳನ್ನ ಅದನ್ನ ಹಾಕಿದ್ರೆ ನಿಮ್ಗೆ ಅದು ಚಾರ್ಟ್ ಮುಖಾಂತರ ಅಥವಾ ನಿಮ್ಗೆ ಬೇರೆ ಗ್ರಾಫ್ ಮುಖಾಂತರ ನಿಮ್ಗೆ ತೋರಿಸ್ಕೊಡ್ತದೆ. ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು, ಉಳಿತಾಯ ಎಷ್ಟು, ನಿಮ್ಮ ಎಮರ್ಜೆನ್ಸಿ ಫಂಡ್ ಎಷ್ಟು ಬೇಕಾಗ್ತದೆ, ನಿಮ್ಮ ಎಷ್ಟು ಖರ್ಚು ಬೇಕಾಗ್ತದೆ, 1 ತಿಂಗಳಿಗೆ ಎಷ್ಟು ನೀವು ಎಮರ್ಜೆನ್ಸಿ ಫಂಡ್ಗೆ ಉಳಿಸ್ಬೋದು, ಅದನ್ನೆಲ್ಲ ಗ್ರಾಫ್ ಮುಖಾಂತರ ಮತ್ತು ಚಾರ್ಟ್ ಮುಖಾಂತರ ತಿಳಿಸುವಂತ ಕೆಲವೊಂದು ಡಿಜಿಟಲ್ ಕ್ಯಾಲ್ಕುಲೇಟರ್ಸ್ ಕೂಡ ಇದೆ, ಫೈನಾನ್ಷಿಯಲ್ ಕ್ಯಾಲ್ಕುಲೇಟರ್ಸ್ ಅಂತ ಕರೀತಾರೆ.
3: ಸರ್, ಈಗ ಒಂದು ತುರ್ತು ನಿಧಿಯನ್ನು ನಾವು ಹೇಗೆ ಆರಂಭಿಸಬೇಕು?
1: ಇದು ತುಂಬಾ ಉತ್ತಮವಾದ ಪ್ರಶ್ನೆ. ವೈಯಕ್ತಿಕವಾಗಿ ನಾನು ತುರ್ತು ನಿಧಿ ಬಗ್ಗೆ ಕೇಳಿದ್ದೆ, ಆದರೆ ತುರ್ತು ನಿಧಿಯನ್ನು ಹೇಗೆ ನಿರ್ಮಾಣ ಮಾಡಬೇಕು, ಹೇಗೆ ಪ್ರಾರಂಭಿಸಬೇಕು ಅಂತೇಳಿ ಇತ್ತೀಚಿನ ದಿನಗಳಲ್ಲಿ ನಾನು ಸ್ವಲ್ಪ ಅದನ್ನು ಸೀರಿಯಸ್ ಆಗಿ ತಗೊಂಡಿದ್ದೀನಿ. ಯಾಕೆ ಸೀರಿಯಸ್ ಆಗಿ ತಗೊಂಡಿದ್ದೀನಿ ಅಂತಂದ್ರೆ, ಅರ್ಲಿ ಸ್ಟೇಜಲ್ಲಿ ಅಂದರೆ ಯಾವುದೇ ಉದ್ಯೋಗದಾತನಿಗೆ ಉದ್ಯೋಗಸ್ಥನಿಗೆ ಮೊದಲೇ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಅಥವಾ ಮೊದಲೇ ಈ ರೀತಿ ನಿಧಿಯನ್ನು ಸ್ಟಾರ್ಟ್ ಮಾಡಿದ್ರೆ, ಪ್ರಾರಂಭ ಮಾಡಿದ್ರೆ ಕಡಿಮೆ ಅಮೌಂಟ್ ಸಾಕಾಗ್ತದೆ. ಆದರೆ 1 ವರ್ಷ ಆದಮೇಲೆ, 1 ವರ್ಷ ಆದಮೇಲೆ ತುರ್ತು ನಿಧಿಯ ಪ್ರಮಾಣ ಜಾಸ್ತಿ ಆಗಬೇಕಾಗ್ತದೆ. ಅದಕ್ಕೆ ನನ್ನ ಸಲಹೆ ಏನಂತಂದರೆ, ಆದಷ್ಟು ಬೇಗ ತುರ್ತು ನಿಧಿಯನ್ನು ನಿರ್ಮಾಣ ಮಾಡಲಿಕ್ಕೆ ಕೈಗೊಳ್ಳಬೇಕು. ಮತ್ತು ಅದಕ್ಕೋಸ್ಕರ ಪ್ರತ್ಯೇಕ ಖಾತೆ ತೆರಬೇಕು. ನಾನು ಆವಾಗಲೂ ಹೇಳಿದೆ, ಉದಾಹರಣೆಗೆ ನನ್ನದೊಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇದೆ, ಉಳಿತಾಯ ಖಾತೆ, ಅದನ್ನು ನಾನು UPI ಪೇಮೆಂಟ್ಗೂ ಯೂಸ್ ಮಾಡ್ತೀನಿ, ಮತ್ತು ಬೇರೆ ಎಕ್ಸ್ಪೆಂಡಿಚರ್ಗೂ ಯೂಸ್ ಮಾಡ್ತೀನಿ, ಇನ್ವೆಸ್ಟ್ಮೆಂಟ್ಗೂ ಯೂಸ್ ಮಾಡ್ತೀನಿ. ಹಾಗಂತೇಳಿ ಅದರಲ್ಲಿ ನಾನು ತುರ್ತು ನಿಧಿ ಇಟ್ಟರೆ ನಾಳೆ ನನಗೆ ಗೊತ್ತಿಲ್ಲದಂಗೆ ಅಮೌಂಟ್ನ ಖರ್ಚು ಮಾಡಿಬಿಡ್ತೀನಿ. ಅದಕ್ಕೆ ಏನು ಮಾಡ್ಬೋದು ಅಂದರೆ, ತುರ್ತು ನಿಧಿಗೋಸ್ಕರನೇ ಒಂದು ಸಪ್ರೇಟಾಗಿ ಒಂದು ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡೋದು. ಅದರಲ್ಲಿ ಯಾವ್ದು UPI ಪೇಮೆಂಟ್ ಮಾಡಬಾರ್ದು, ಯಾವ್ದಕ್ಕೂ ಲಿಂಕ್ ಆಗಿರಬಾರ್ದು, ಜಸ್ಟ್ ತುರ್ತು ನಿಧಿಗೋಸ್ಕರ ಅದನ್ನು ಎರಡೇ ಟ್ರಾನ್ಸಾಕ್ಷನ್, ಒಂದು ಇನ್ವೆಸ್ಟ್ ಇಡಲಿಕ್ಕೆ ಅಮೌಂಟ್ನ, ಇನ್ನೊಂದು ಎಮರ್ಜೆನ್ಸಿ ಟೈಮಲ್ಲಿ ತಗೊಳ್ಳಿಕ್ಕೆ. ಸೊ ಹಾಗಾಗಿ ಒಂದು ಪ್ರತ್ಯೇಕ ಖಾತೆ ತೆರಿಬೇಕು. ಎರಡನೇದು, ಎಷ್ಟು ಆಗ್ತದೆ ಅಷ್ಟು ಅಮೌಂಟ್ನ ಶುರು ಮಾಡಬೇಕು. ಸರ್, ನನಗೆ ಇನ್ನು 3 ತಿಂಗಳು ಆದಮೇಲೆ ಪ್ರಮೋಷನ್ ಆಗ್ತದೆ, ಇನ್ನು 3 ತಿಂಗಳು ಆದಮೇಲೆ ನನಗೆ ಸ್ಯಾಲ್ರಿ ಜಾಸ್ತಿ ಬರ್ತದೆ, 3 ತಿಂಗಳು ಆದಮೇಲೆ ಖರ್ಚು ಕಡಿಮೆ ಆಗ್ತದೆ, ಆವಾಗ ನಾನು ಅದಾಗಬಾರ್ದು. ಈಗ ಎಷ್ಟಿದೆ ಅಲ್ಲಿಂದ ಶುರು ಮಾಡಬೇಕು. 500 ಅಂದರೆ 500 ರೂಪಾಯಿಯಿಂದ, 1,000 ಅಂದರೆ 1,000. ಬಟ್ ಈ ಆದಷ್ಟು ಬೇಗ ಶುರು ಮಾಡುವಂಥದ್ದು ಒಳ್ಳೆಯದು. ಸೊ ಇದರಿಂದ ಮುಂದೆ ಹೊಸ ಹೊಸ ಜವಾಬ್ದಾರಿಗಳು ಬಂದ ಹಾಗೆ, ಸೊ ನಿಮ್ಮ ಉಳಿತಾಯ ಏನು ತುರ್ತು ನಿಧಿ ಅದಲ್ಲ, ಅದರ ಪ್ರಮಾಣನೂ ಕೂಡ ಹೆಚ್ಚು ಕಡಿಮೆ ಮಾಡ್ಬೋದು. ಉದಾಹರಣೆಗೆ ನಾಳೆ ತುಂಬ ಆದಾಯ ಬಂತು ಅಂದರೆ ನೀವು ಜಾಸ್ತಿ ಇನ್ವೆಸ್ಟ್ ಮಾಡ್ಬೋದು, ತುಂಬ ಖರ್ಚು ಬಂತು ಅಂದರೆ ಸ್ವಲ್ಪ ಕಡಿಮೆ ಮಾಡ್ಬೋದು. ಆದರೆ ಕಂಟಿನ್ಯೂಟಿ ಇರಬೇಕು, ರೆಗ್ಯುಲರ್ ಆಗಿ ಪ್ರತಿ ತಿಂಗಳು ಅಂದರೆ ಪ್ರತಿ ತಿಂಗಳು ತುರ್ತು ನಿಧಿಗೆ ಇಷ್ಟು ಅಮೌಂಟನ್ನು ತೆಗೆದಿಟ್ಟದು ಒಳ್ಳೆಯದು.
2: ತುರ್ತು ನಿಧಿ ನಿರ್ವಹಣಾ ಸಮಯದಲ್ಲಿ ಆಗುವಂತಹ ಕೆಲವು ತಪ್ಪುಗಳು,
1: ನಾನು ಅವಾಗಲೇ ಹೇಳಿದೆ, ನಾವೇನು ಮಾಡ್ತೀವಿ ಅಂತಂದರೆ ನಮಗೆ ಗೊತ್ತಿರ್ತೈತೆ ಎಮರ್ಜೆನ್ಸಿ ಫಂಡ್ ಅಂತ. ಬಟ್ ಅದು ಇತ್ತೀಚೆಗೆ ಏನಾಗ್ತದೆ ಅಂದರೆ, ಈ ಬ್ಯಾಂಕಿಂಗ್ ವ್ಯವಸ್ಥೆ ಹೇಗಿದೆ ಅಂದರೆ ಇಮಿಡಿಯೇಟಾಗಿ ನಿಮಗೆ ದುಡ್ಡು ಸಿಗುತ್ತೆ. ನಿಮ್ಮ ಅಕೌಂಟಲ್ಲಿದ್ದರೆ ನೀವು ವಿತ್ಡ್ರಾ ಮಾಡ್ಬೋದು, ಡೆಬಿಟ್ ಕಾರ್ಡಿಂದ, ಕ್ರೆಡಿಟ್ ಕಾರ್ಡಿಂದ ಯೂಸ್ ಮಾಡ್ಬೋದು, UPI ಪೇಮೆಂಟಿಂದ ಯೂಸ್ ಮಾಡ್ಬೋದು, ಬ್ಯಾಂಕ್ ಹೋಗಿ ವಿತ್ಡ್ರಾ ಮಾಡ್ಬೋದು. ಹಾಗಾಗಿ ನಾವೇನು ತಪ್ಪು ಮಾಡ್ತೀವಿ ಅಂದರೆ, ಎಮರ್ಜೆನ್ಸಿ ಫಂಡ್ ಇದೆ, ಸೊ ಏನೂ ಆಗೋದಿಲ್ಲ ನನಗೆ, ಇನ್ನೊಂದು ಸ್ವಲ್ಪ ದಿನ ಚೆನ್ನಾಗಿರ್ತೀನಿ, ಹಾಗಾಗಿ ಇರೋದನ್ನು ತೆಗೆದುಬಿಡುವ, ನೆಕ್ಸ್ಟ್ ಮಂತಲ್ಲಿ ನನಗೆ ಸ್ವಲ್ಪ ಅಮೌಂಟ್ ಜಾಸ್ತಿ ಬರುತ್ತೆ, ಅದನ್ನು ಹಾಕ್ತೀನಿ. ಅದು ಮೊದಲನೇ ಮಾಡೋ ತಪ್ಪು. ಹಾಗೆ ಮಾಡಬಾರ್ದು. ಮತ್ತೆ ಎರಡನೇದು ಅದನ್ನ ಬೇರೆ ಪರ್ಪಸ್ಗೆ ಯೂಸ್ ಮಾಡ್ಬಿಡೋದು. ಉದಾಹರಣೆಗೆ ಯಾರು ಫ್ರೆಂಡ್ಸ್ ಎಲ್ಲ ಟ್ರಿಪ್ ಹೋಗ್ತಿದ್ದಾರೆ, ನನಗೇನು ಆಗೋದಿಲ್ಲ, ಮನೆಯವರೆಲ್ಲ ಚೆನ್ನಾಗಿದ್ದಾರೆ, ನನಗೆ ಈಗೇನು ಎಮರ್ಜೆನ್ಸಿ ಫಂಡ್ ಬೇಕಿಲ್ಲ, ನಾನು ಟ್ರಿಪ್ ಹೋಗ್ಬಿಡುವಂಥದ್ದು. ಅಥವಾ ಯಾರೋ ಒಬ್ರು ಹೊಸದಾಗಿ ಕಾರ್ ತಗೊಂಡ್ರು, ನನ್ನ ಹಳೆ ಕಾರ್ ಆಗಿದೆ, ಹೊಸ ಕಾರ್ ಪರ್ಚೇಸ್ ಮಾಡಬೇಕು, ಸ್ಟೇಟಸ್ ತೋರಿಸ್ಕೊಳ್ಳಿಕ್ ಸಲುವಾಗಿ ಅಥವಾ ಒಂದು ಸ್ವಲ್ಪ ಮೋಜು ಮಸ್ತು ಮಾಡ್ಲಿಕ್ಕೆ ಸಲುವಾಗಿ ಇರೋ ಅಮೌಂಟ್ನ ಯೂಸ್ ಮಾಡ್ಬೋದು, ಆದರೆ ಎಮರ್ಜೆನ್ಸಿ ಫಂಡಿಂದ ತೆಗಿಬಾರ್ದು. ಆ ಥರ ತಪ್ಪು ಜಾಸ್ತಿ ಮಾಡ್ತೀವಿ. ಹೀಗೆ ಮಾಡೋದ್ರಿಂದ ನಮ್ಮ ಭವಿಷ್ಯದಲ್ಲಿ ನಾವು ಯಾವ ಪರ್ಪಸ್ಗೆ ತುರ್ತು ನಿಧಿಯನ್ನು ಸಂಗ್ರಹಿಸಿರ್ತೀವಿ ಆ ಪರ್ಪಸ್ ಸರ್ವ್ ಆಗೋದಿಲ್ಲ.
3: ಸರ್, ಎಮರ್ಜೆನ್ಸಿ ಫಂಡ್ ರಿಲೇಟೆಡ್ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ನಿಮ್ಮ ಸಂದೇಶ ಏನು?
1: ನಾನು ಅವಾಗ ಹೇಳಿದಾಗೆ ಎಮರ್ಜೆನ್ಸಿ ಫಂಡ್ ಯಾರಿಗೆ ಅಂತಿಲ್ಲ, ಎಲ್ಲರಿಗೂ ಎಮರ್ಜೆನ್ಸಿ ಫಂಡ್ ಬೇಕು. ಉದಾಹರಣೆಗೆ ವಿದ್ಯಾರ್ಥಿಗಳಿಗೆ ಹೇಳೋದಾದ್ರೆ ಅವರ ಪೋಷಕರು ಪಾಕೆಟ್ ಮನಿ ಅಂತ ಕೊಡ್ಬೋದು, ಅಥವಾ ಬೇರೆ ಖರ್ಚಿಗೆ ಅಂತ ದುಡ್ಡು ಕೊಡ್ಬೋದು. ಖಂಡಿತವಾಗಿಯೂ ಸ್ವಲ್ಪ ಪ್ರಮಾಣದ ಅಮೌಂಟ್ ಅವರು ಸೇವ್ ಮಾಡ್ಬೋದು. ಈಗ ನೀವು ಯಾವ್ದೊಂದು ಟ್ರಿಪ್ ಹೋಗ್ಲಿಕ್ಕಿದ್ದಾರೆ ಅಂತಂದ್ರೆ ಒಂದು 500 ರೂಪಾಯಿ ಕೊಡ್ತಾರೆ ಅಂದ್ರೆ ನೀವು ಎಷ್ಟೇ ಖರ್ಚು ಮಾಡಿದ್ರು ಕೂಡ 500 ರಿಂದ 1,000 ಉಳಿಸ್ಬೋದು. ಅದನ್ನ ಒಂದು ಎಮರ್ಜೆನ್ಸಿ ಫಂಡ್ ಅಂತ ಇಟ್ಕೊಳ್ಳೋದು. ಅಥವಾ ಕಾಲೇಜ್ಗೆ ದಿನ ಬರ್ತಾ ಹೋಗ್ತಾ ಇರ್ತೀರಿ ಅಂತಂದ್ರೆ ಬಸ್ ಚಾರ್ಜ್ ಕೊಡ್ತಾರೆ ಅಂತ ಇಟ್ಕೊಂಡ್ರೆ, ಬಸ್ ಚಾರ್ಜ್ಗೆ ಒಂದಿನ ಯಾರೋ ಫ್ರೆಂಡ್ಸ್ ಕರ್ಕೊಂಡೋದ್ರು, ಆ ಬಸ್ ಚಾರ್ಜ್ ಉಳಿತು, ಅದನ್ನ ಎಮರ್ಜೆನ್ಸಿ ಫಂಡ್ಗೆ ಹಾಕ್ಬಿಡೋದು. ಹೀಗೆ ಮಾಡೋದ್ರಿಂದ ನಿಮಗೆ ನಾಳೆ ಅವಶ್ಯಕವಾಗಿ ಬೇಕಾಗಿರುವಂತ ವಸ್ತುಗಳನ್ನ ಪರ್ಚೇಸ್ ಮಾಡಲಿಕ್ಕೆ ನಿಮ್ಮ ಪೇರೆಂಟ್ಸ್ ಹತ್ರ ದುಡ್ಡಿಲ್ಲ ಅಂದ್ರೆ ನಿಮ್ಮ ಹತ್ರ ಸ್ವಲ್ಪ ದುಡ್ಡು ಇರ್ತದೆ. ಮತ್ತೆ ಯಾವುದೋ ಒಂದು ಹೊಸ ಅವಕಾಶ ಬಂತು, ಅವಕಾಶನ ನೀವು ಇಮಿಡಿಯೇಟ್ ನಿಮ್ಮ ಪೇರೆಂಟ್ಸ್ ಹತ್ರ ಹೇಳಿ ಅವರು ನಿಮಗೆ ಹಣ ಒದಗಿಸಿ ಕೊಡೋಕ್ಕಿಂತ ಮುಂಚೆನೆ ಅವಕಾಶ ಕೈ ತಪ್ಪು ಹೋಗ್ತದೆ ಅಂದ್ರೆ ನಿಮ್ಮ ಹತ್ರನೇ ಸ್ವಲ್ಪ ದುಡ್ಡಿದ್ರೆ ಎಮರ್ಜೆನ್ಸಿ ಫಂಡ್ ಯೂಸ್ ಆಗ್ತದೆ. ಯಾವ್ದಕ್ಕೆ ಯೂಸ್ ಆಗಲಿಲ್ಲ ಅಂದ್ರೆ ನಾಳೆ ನಿಮಗೆ ಜವಾಬ್ದಾರಿ ಜಾಸ್ತಿ ಆಗ್ತದೆ. ನಿಮಗೆ ಜವಾಬ್ದಾರಿ ಜಾಸ್ತಿ ಆದಾಗ ಆಗ ಒಂದೇ ಟೈಮಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಉಳಿಸಬಂದಾಗಿ ಆಲ್ರೆಡಿ ಉಳಿಸಿರುವಂತ ಅಮೌಂಟ್ ಇರ್ತದಲ್ಲ, ಅದು ಪವರ್ ಆಫ್ ಕಾಂಪೌಂಡಿಂಗ್ ಅಂತ ಹೇಳ್ತಾರೆ. ಬಡ್ಡಿ ಸಮೇತ ಅದು ಹೆಚ್ಚಾಗಿರ್ತದೆ, ಅವಾಗ ನಿಮಗೆ ಒತ್ತಡ ಕಡಿಮೆ ಆಗ್ತದೆ. ಹಾಗಾಗಿ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನನ್ನ ಸಲಹೆ ಏನಂದ್ರೆ ಆದಷ್ಟು ಬೇಗ ಶುರು ಮಾಡಬೇಕು, ಎಷ್ಟು ಅಮೌಂಟ್ ಇದೆ ಅಷ್ಟು ಅಮೌಂಟ್ ಶುರು ಮಾಡಬೇಕು, ಮತ್ತೆ ಯಾವುದೇ ಕಾರಣಕ್ಕೂ ಅದನ್ನು ಬೇರೆ ಪರ್ಪಸ್ಗೆ ಯೂಸ್ ಮಾಡಬಾರ್ದು.
2: ಸರ್, ಈಗಾಗಲೇ ಕೆಲವೊಬ್ರು ಮನೆಗೆ ಅಂತ ಸಾಲ ಮಾಡಿರ್ತಾರೆ ಅಥವಾ ವಾಹನಕ್ಕಾಗಿ ಸಾಲ ಮಾಡಿರ್ತಾರೆ, ಅಂತವರು ಕೂಡ ಈ ತುರ್ತು ನಿಧಿ ನಿರ್ವಹಣೆ ಮಾಡಬಹುದಾ ಅಂತ?
1: ಅದೇ, ಯಾರೇ ಆದರೂ ಕೂಡ ತುರ್ತು ನಿಧಿ ನಿರ್ಮಾಣ ಮಾಡಲೇಬೇಕು. ನಿಜವಾಗಿ ಹೇಳಬೇಕು ಅಂದ್ರೆ ಇವರಿಗೆ ಜಾಸ್ತಿ ಬೇಕಾಗಿರೋದು. ನೋಡಿ, ಯಾವುದೇ ಗೃಹ ಸಾಲನ ಮತ್ತೆ ವಾಹನ ಸಾಲ ಇದೆಯಲ್ಲ, ಅದು ಕಂತು ಕಟ್ಟುವಂಥದ್ದನ್ನು ಯಾವುದೇ ಕಾರಣಕ್ಕೂ ಅವ್ರು ನಿಲ್ಸೋದಿಲ್ಲ. ಸಪೋಸ್ ನಿಲ್ಲಿಸ್ತಾರೆ ಅಂತಂದ್ರೆ ಬಡ್ಡಿ ಸಮೇತ ತಗೊಳ್ತಾರೆ. ಹಾಗಾಗಿ ನಮ್ಗೆ ಏನಾದರೂ ಉದ್ಯೋಗ ನಡೀತಾ ಇದೆ, ವ್ಯಾಪಾರ ನಡೀತಾ ಇದೆ, ದುಡ್ಡಿದೆ, ಪ್ರತಿ ತಿಂಗಳು ಕಟ್ಕೊಂಡು ಹೋಗ್ತಾ ಇದ್ದೀನಿ, ಮನೆಗೆ ಸಾಲ ಮಾಡಿದ್ದೀನಿ ಕಂತು ಕಟ್ತಾ ಇದ್ದೀನಿ, ಕಾರು ಅಥವಾ ವಾಹನ ಪರ್ಚೇಸ್ ಮಾಡಿದ್ದೀನಿ ಕಂತು ಕಟ್ತಾ ಇದ್ದೀನಿ, ನನಗೆ 3 ತಿಂಗಳು ಉದ್ಯೋಗ ಇಲ್ಲ, 3 ತಿಂಗಳು ವ್ಯಾಪಾರ ಇಲ್ಲ, ಅವಾಗ ಏನು ಮಾಡಬೇಕು? ನಾನು ಕಟ್ಟಲೇಬೇಕಾಗ್ತದೆ, ಅದಕ್ಕೆ ಡಿಫಾಲ್ಟರ್ ಆಗ್ತೀನಿ. ಡಿಫಾಲ್ಟರ್ ಆಗಿಲ್ಲ ಅಂದ್ರೆ ಗಾಡಿ ತಂದಿದ್ರೆ ಮನೆಗೆ ವಾಪಸ್ ತಗೊಂಡೋಗ್ತಾರೆ, ಅಥವಾ ಮನೆ ಕಟ್ಟಿದ್ರೆ ಮನೆಗೆ ನೋಟಿಸ್ ಬರ್ತದೆ, ಅವಾಗ ತುರ್ತು ನಿಧಿ ತುಂಬಾ ಪ್ರಯೋಜನ ಆಗ್ತದೆ. ಹಾಗಾಗಿ ಯಾರು ಈಗಾಗಲೇ ಗೃಹ ಸಾಲ ಮಾಡಿದ್ದಾರೆ, ವಾಹನ ಸಾಲ ಮಾಡಿದ್ರೆ ಮತ್ತೆ ಇತರ ಸಾಲ ಮಾಡಿ ಪ್ರತಿ ತಿಂಗಳು ಕಂತು ಕಟ್ತಿದಾರಲ್ಲ, ಅವ್ರಿಗೆ ಮುಖ್ಯವಾಗಿ ಬೇಕಾಗಿರೋಂಥದ್ದು ಈ ಥರದ ತುರ್ತು ನಿಧಿ. ಅವ್ರಿಗೆ ಸ್ವಲ್ಪ ಜಾಸ್ತಿ ಅಮೌಂಟೇ ಬೇಕಾಗ್ತದೆ, ಯಾಕೆಂದ್ರೆ ಇದು ರೆಗ್ಯುಲರ್ ಆಗಿ ಕಟ್ಟಲಿಕ್ಕಿರುವಂಥದ್ದು. ಹಾಗಾಗಿ ಅಟ್ಲೀಸ್ಟ್ ಒಂದು 3 ತಿಂಗಳ ತನಕ ನನಗೆ ಉದ್ಯೋಗ ಇಲ್ಲ, 3 ತಿಂಗಳ ತನಕ ವ್ಯಾಪಾರ ಇಲ್ಲ ಅಂದ್ರೆ ಆ 3 ತಿಂಗಳು ಕಂತು ಕಟ್ಟಲಿಕ್ಕೆ ಆಗೋಷ್ಟಕ್ಕಾದ್ರೂ ನಿಮಗೆ ತುರ್ತು ನಿಧಿ ಅವಶ್ಯಕತೆ ಇದೆ.
3: ಸರ್, ಈಗ ವಿದ್ಯಾರ್ಥಿಗಳಾದ ನಮಗೆ ಈ ತುರ್ತು ನಿಧಿದ ಅಗತ್ಯ ಉಂಟಾ?
1: ನಾನು ಅವರು ಮೊದಲು ಪ್ರಶ್ನೆ ಕೇಳಿದಾಗ ಹೇಳಿದೆ, ನಾನು ಖಂಡಿತ ಅಗತ್ಯ ಇದೆ. ಯಾಕೆ ಅಗತ್ಯ ಇದೆ ಅಂತ ಅಂದ್ರೆ ಫೈನಾನ್ಷಿಯಲ್ ಲಿಟ್ರಸಿ ಮತ್ತೆ ಇನ್ವೆಸ್ಟ್ಮೆಂಟ್ ಅವೇರ್ನೆಸ್ ಇದೆಲ್ಲ ಆಸ್ ಅರ್ಲಿ ಆಸ್ ಪಾಸಿಬಲ್ ಬೇಗ ಬಂದ್ರೆ ಸ್ಟೂಡೆಂಟ್ಸ್ಗೆ ಅವ್ರಿಗೆ ಆದಷ್ಟು ಮಾಹಿತಿ ಇರ್ತದೆ. ಮತ್ತೆ ಮುಂದೆ ಅವರು ಅವರ ಸ್ವಂತ ಬಿಸ್ನೆಸ್ ಮಾಡಬೇಕಿದ್ದಾಗ, ಉದ್ಯೋಗ ಮಾಡಬೇಕಿದ್ದಾಗ, ಅವ್ರದೇ ಒಂದು ಸಂಸಾರ ಅಂತ ಆದಾಗ, ಅವ್ರಿಗೆ ಜವಾಬ್ದಾರಿ ಅಂತ ಬಂದಾಗ, ಇದೊಂದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಂತ ಕರಿತೀವಿ, ಹಣಕಾಸು ಶಿಸ್ತು ಅಂತ ಕರಿತೀವಿ. ಫೈನಾನ್ಷಿಯಲ್ ಡಿಸಿಪ್ಲಿನ್ ಬರ್ತದೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಯಾರಿಗೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇರ್ತದೆ ಅವರು ಯಾವುದೇ ಪ್ರಾಬ್ಲಮ್ ಬಂದರೂ ಕೂಡ ಅವ್ರು ಹೆದರೋದಿಲ್ಲ, ಯಾಕಂದ್ರೆ ಅವ್ರಿಗೆ ಅದಕ್ಕೆ ಸೆಟ್ ಆಗಿರ್ತಾರೆ ಮತ್ತೆ ಅದರ ಬಗ್ಗೆ ಅವ್ರಿಗೆ ಗೊತ್ತಿರ್ತದೆ. ಹಾಗಾಗಿ ಫೈನಾನ್ಷಿಯಲ್ ಡಿಸಿಪ್ಲಿನ್ ಬರಬೇಕು ಅಂದ್ರೆ ವಿದ್ಯಾರ್ಥಿಗಳು ಈಗಲಿಂದಾನೆ ಶುರು ಮಾಡಬೇಕು. ಮತ್ತೆ ಯಾವಾಗ ಫೈನಾನ್ಷಿಯಲ್ ಡಿಸಿಪ್ಲಿನ್ ಬರ್ತದಲ್ಲ ಅವಾಗ ಖರ್ಚುಗಳನ್ನ ಕಡಿಮೆ ಮಾಡ್ತೀರಿ, ಮತ್ತೆ ಯಾವ ರೀತಿ ನೀವು ಆದಾಯ ಗಳಿಸ್ಬೇಕು ಅನ್ನೋದನ್ನ ನೋಡ್ತೀರಿ, ಮತ್ತೆ ಯಾವಾಗ ಯಾವ ತರದ ಖರ್ಚು ಬರ್ತದೆ. ಉದಾಹರಣೆಗೆ ನಿಮ್ಗೆ ಓದು ಮುಗಿತದೆ, ಓದು ಮುಗಿದ ತಕ್ಷಣ ಕೆಲಸ ಸಿಗಬೇಕು, ಕೆಲಸ ಸಿಗಬೇಕಿದ್ದಾಗ ಟೈಮ್ ತಗೊಳ್ತದೆ, ಕೆಲಸ ಸಿಕ್ಕಿದ ತಕ್ಷಣ ನಿಮ್ಗೆ ಜವಾಬ್ದಾರಿಗಳು ಜಾಸ್ತಿ ಆಗೋದಿಲ್ಲ, ಕೆಲಸದಿಂದ ಜವಾಬ್ದಾರಿಗಳು ಬರೋ ತನಕ ಸ್ವಲ್ಪ ಟೈಮ್ ಸಿಗ್ತದೆ. ಅವಾಗ ನೀವು ಸ್ವಲ್ಪ ಇನ್ವೆಸ್ಟ್ ಮಾಡಿ ಅಥವಾ ತುರ್ತು ನಿಧಿಯನ್ನು ಇಟ್ಕೊಂಡ್ರೆ ಮುಂದೆ ನಿಮಗೆ ಬರುವಂತ ಏನೋ ಪ್ರಾಬ್ಲಮ್ ಬರುವಂತಿದ್ರೆ ಈ ತುರ್ತು ನಿಧಿ ನಿಮಗೆ ಸಹಾಯಕ್ಕೆ ಬರ್ತದೆ.
2: ಸರ್, ಒಂದು ಮನೆಯಲ್ಲಿ ದಂಪತಿಗಳಿರುವಂತವರು ಎರಡೆರಡು ತುರ್ತು ನಿಧಿಯನ್ನು ಇಡಬೇಕಾ?
1: ಇದು ಒಳ್ಳೆ ಪ್ರಶ್ನೆ. ಆದ್ರೆ ಏನಾಗ್ತದೆ ಅಂತಂದ್ರೆ ಇಬ್ರು ಆದಾಯ ಗಳಿಸ್ತಾ ಇದ್ರೆ ಒಂದು ಕುಟುಂಬಕ್ಕೆ ಅಂತೇಳಿ ಒಂದು ತುರ್ತು ನಿಧಿ ಇಟ್ಟರು ಒಳ್ಳೇದು. ವೈಯಕ್ತಿಕವಾಗಿ ಅವ್ರು ಇನ್ನೂ ಜಾಸ್ತಿ ಆದಾಯ ಗಳಿಸ್ತಾ ಇದ್ದಾರೆ ಅಂದ್ರೆ ವೈಯಕ್ತಿಕವಾಗಿ ಕೂಡ ಅವರು ಒಬ್ಬೊಬ್ರು ಒಂದೊಂದು ತುರ್ತು ನಿಧಿ ಇಟ್ಟರೆ ಇನ್ನೂ ಒಳ್ಳೆಯದು. ಯಾಕೆಂದ್ರೆ ಸಂಸಾರಕ್ಕೆ ಒಂದು ತುರ್ತು, ಕುಟುಂಬಕ್ಕೆ ಒಂದು ತುರ್ತು ನಿಧಿ ಇದ್ರೆ ಅದು ಕುಟುಂಬಕ್ಕೆ ಸಂಬಂಧಪಟ್ಟ ಖರ್ಚುಗಳನ್ನ ನೀಗಿಸ್ಲಿಕ್ಕೆ ಬೇಕಾಗ್ತದೆ. ಅದೇ ವೈಯಕ್ತಿಕವಾಗಿ ಅಂತಿದ್ರೆ ಈಗ ನನ್ನ ಲೈಫ್ ಸ್ಟೈಲ್ ಮತ್ತೆ ನನ್ನ ಕಮಿಟ್ಮೆಂಟ್ ಏನಿದೆ ಅದು ನನಗೆ ಒಂದು ತುರ್ತು ನಿಧಿಯಲ್ಲಿ ಎಮರ್ಜೆನ್ಸಿ ಫಂಡ್ ಅಲ್ಲಿ ಇದ್ರೆ ನಾನು ಅದನ್ನ ಬೇರ್ ಮಾಡಬಹುದು. ಹಾಗೆ ನನ್ನ ವೈಫ್ ಅಂತಂದ್ರೆ ಸ್ಪೌಸ್ ಅಂತ ಹೇಳಿದೆ ನನ್ನ ದಂಪತಿಗಳು. ಸೊ ಅವರು ಸಪರೇಟ್ ಸಪರೇಟ್ ಆಗಿ ಇಟ್ಕೊಂಡ್ರೆ ಇನ್ನೂ ಒಳ್ಳೇದು. ಯಾರಾದ್ರೂ ಒಬ್ರು ಆದಾಯ ಗಳಿಸ್ತಿದ್ದಾರೆ ಇನ್ನೊಬ್ರು ಆದಾಯ ಗಳಿಸ್ತಿಲ್ಲ ಅಂತಂದ್ರೆ ಕುಟುಂಬಕ್ಕೆ ಒಂದೇ ತುರ್ತು ನಿಧಿ ಸಾಕಾಗ್ತದೆ. ಉದಾಹರಣೆಗೆ ಇಬ್ರು ವರ್ಕ್ ಮಾಡ್ತಿದ್ದಾರೆ ಅಂದ್ರೆ ಖಂಡಿತವಾಗಿ ಒಂದು ಕುಟುಂಬಕ್ಕೆ ಒಂದು ತುರ್ತು ನಿಧಿ ಬೇಕು, ಇನ್ನೊಂದು ವೈಯಕ್ತಿಕವಾಗಿ ತುರ್ತು ನಿಧಿ ಇಟ್ಟರೆ ತುಂಬಾ ಒಳ್ಳೇದು. ಯಾಕೆಂದ್ರೆ ಒಬ್ರದ್ದು ಸಂಬಳ ನಿಂತೋಗ್ಬೋದು, ಒಬ್ರದ್ದು ಆದಾಯ ನಿಂತೋಗ್ಬೋದು, ಆಗ ತುರ್ತು ನಿಧಿ ಯೂಸ್ ಆಗ್ತದೆ. ಕೆಲವೊಮ್ಮೆ ಇಬ್ರದ್ದು ಆದಾಯ ನಿಂತೋಗಿ ಚಾನ್ಸಸ್ ಇರ್ತದೆ. ಉದಾಹರಣೆಗೆ ಒಂದೇ ಕಂಪನಿಲಿ ಕೆಲಸ ಮಾಡ್ತಿರ್ತದೆ, ಕಂಪನಿ ಪ್ರಾಬ್ಲಮ್ ಆಯ್ತು, ಕಂಪನಿಯಿಂದ ಅವ್ರನ್ನ ಹೊರಗೆ ಹಾಕಿದ್ರು, ಅಥವಾ ಬೇರೆ ಬಿಸ್ನೆಸ್ ಮಾಡ್ತಿರ್ತಾರೆ, ಇಬ್ರು ಬಿಸ್ನೆಸ್ ಕೂಡ ಒಂದೇ ಸರಿ ನಿಂತೋಯ್ತು ಅಂದ್ರೆ ಅವಾಗ ಕುಟುಂಬಕ್ಕೆ ಇಟ್ಟಂತ ಎಮರ್ಜೆನ್ಸಿ ಫಂಡ್ ನಿಮಗೆ ಸಹಾಯಕ್ಕೆ ಬರ್ತದೆ.
3: ಸರ್, ಆರೋಗ್ಯ ವಿಮೆ, ಜೀವ ವಿಮೆ ಇದೆಲ್ಲ ಉಂಟು ಅಂತಿರುವಾಗ ನಾವು ತುರ್ತು ನಿಧಿಯನ್ನು ಇಡಬೇಕಾ? ಹಾಗೆ ಇಡುದಾದ್ರೂ ಅದಕ್ಕೆ ಕಡಿಮೆ ಅಮೌಂಟ್ ಹಾಕಿದ್ರೆ ಸಾಕಾಗ್ತದ?
1: ನಾನು ಮೊದಲು ಹೇಳಿದಾಗೆ ಆರೋಗ್ಯ ವಿಮೆ ಸರ್ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಬೇರೆ ಖರ್ಚುಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ತುರ್ತು ನಿಧಿ ಇಡಬೇಕು ಅಂತ ಹೇಳಿದೆ. ಆದರೆ ತುರ್ತು ನಿಧಿ ನಾವು ಕೇವಲ ಆರೋಗ್ಯಕ್ಕೆ ಸಂಬಂಧಪಟ್ಟ ಖರ್ಚುಗಳಿಗೆ ಮಾತ್ರ ಇಡೋದಲ್ಲ, ಬೇರೆ ಖರ್ಚುಗೂ ಇಡ್ತೀವಿ. ಹಾಗಾಗಿ ತುರ್ತು ನಿಧಿ ಆರೋಗ್ಯ ವಿಮೆ ಮತ್ತೆ ಜೀವ ವಿಮೆಯಾಗಿ ಇಟ್ಟರು ಕೂಡ, ಉದಾಹರಣೆಗೆ ಆರೋಗ್ಯ ವಿಮೆ ನೀವು ಮಾಡಿಸಿದ್ದೀರಿ, ನಾಳೆ ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಇಮ್ಮಿಡಿಯೇಟ್ ಕ್ಲೈಮ್ ಆಗೋದಿಲ್ಲ, ಟೈಮ್ ತಗೊಳ್ತದೆ. ಕೆಲವೊಂದು ಹಾಸ್ಪಿಟಲ್ಗಳಲ್ಲಿ ಕ್ಯಾಶ್ಲೆಸ್ ಇರೋದಿಲ್ಲ, ಆವಾಗ ನಿಮಗೆ ಹಣ ಬೇಕಾಗ್ತದೆ. ಹಾಗಾಗಿ ತುರ್ತು ನಿಧಿ ಜೀವ ವಿಮೆ ಇದ್ದರೂ ಬೇಕು, ಆರೋಗ್ಯ ವಿಮೆ ಇದ್ದರೂ ಬೇಕು. ಆದರೆ ನೀವು ತಗೊಳ್ಳುವಂಥ ವಿಮೆ ಏನಿರ್ತದಲ್ಲ ಅದು ಎಷ್ಟು ಮಟ್ಟಿಗೆ ನಿಮಗೆ ಇಮ್ಮಿಡಿಯೇಟ್ ಸಿಗುತ್ತೆ ಮತ್ತು ಎಷ್ಟು ಮಟ್ಟಿಗೆ ಅದು ಅನುಕೂಲ ಆಗಿದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಬಟ್ ಆರೋಗ್ಯ ವಿಮೆ ಇರಲಿ ಅಥವಾ ಜೀವ ವಿಮೆ ಇದ್ದರೂ ಕೂಡ ತುರ್ತು ನಿಧಿ ಬೇಕಾಗ್ತದೆ.
2: ಕ್ಲೇಮ್ ಮಾಡುವುದು ತಡವಾದರೆ ತುರ್ತು ನಿಧಿ ಹೇಗೆ ಸಹಾಯ ಮಾಡುತ್ತದೆ?
1: ಅದೇ ಅವರು ಪ್ರಶ್ನೆ ಕೇಳಿದ್ದಕ್ಕೆ ನಾನು ಉತ್ತರ ಕೊಟ್ಟೆ. ಈಗ ಜೀವ ವಿಮೆ ಇರ್ತದೆ, ಹಾಗೆ ಆರೋಗ್ಯ ವಿಮೆ ಇದ್ದೇ ಇರ್ತದೆ. ನಾಳೆ ಯಾರಾದರೂ ಪ್ರಾಬ್ಲಮ್ ಆಯಿತು ಹಾಸ್ಪಿಟ್ಲಿಗೆ ಸೇರ್ತಾರೆ ಅಂತಂದರೆ ಅವ್ರಿಗೆ ಹಾಸ್ಪಿಟ್ಲಲ್ಲಿ ಕ್ಯಾಶ್ಲೆಸ್, ಈಗ ಇನ್ಸೂರೆನ್ಸ್ ಇದೆ, ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಇದೆಯಾ ಅಥವಾ ಅವರು ಮತ್ತೆ ಕ್ಲೈಮ್ ಮಾಡುವಂಥದ್ದು, ಮತ್ತೆ ಕ್ಲೈಮ್ ಮಾಡಬೇಕು ಅಂತಾರೆ ಇನ್ಸೂರೆನ್ಸ್ ಕಂಪ್ನಿಯವ್ರು ಬರಬೇಕು, ಅದನ್ನು ರಿಪೋರ್ಟ್ ಮಾಡಬೇಕು, ರಿಪೋರ್ಟ್ ಮಾಡಿ ಮತ್ತೆ ಅಮೌಂಟ್ ಸ್ಯಾಂಕ್ಷನ್ ಆಗಬೇಕು. ಅಲ್ಲಿವರೆಗೆ ಯಾವುದು ಆಪರೇಷನ್ ಆಗಬೇಕು ಅಂದರೆ ಆಪರೇಷನ್ ಮಾಡಲಿಕ್ಕೆ ಹಣ ಬೇಕಾಗ್ತದೆ, ಮತ್ತು ವೈದ್ಯಕೀಯ ವೆಚ್ಚಗಳಿರ್ತದೆ, ಬೇರೆ ಬೇರೆ ಮೆಡಿಸಿನ್ಸ್ ಇರುವಂಥದ್ದು ಮತ್ತು ಅಲ್ಲಿ ಉಳ್ಕೊಳ್ಳೋಂಥದ್ದು ಇರ್ಬೋದು, ಇದೆಲ್ಲ ವೆಚ್ಚಗಳಿಗೆ ಹಣ ಬೇಕಾಗ್ತದೆ. ಹಾಗೆ ಕ್ಲೈಮ್ ಲೇಟ್ ಆದರೆ ಈ ಥರದ ತುರ್ತು ನಿಧಿ ತುಂಬ ಸಹಾಯಕ್ಕೆ ಬರ್ತದೆ.
3: ಸರ್, ಈಗ ತುಂಬ ಜನ ತಿಂಗಳ ಕೊನೆ ಆಗಬೇಕಿದ್ರೆ ಅವ್ರ ಹತ್ರ ಹಣ ಇಲ್ಲ ಅಂತ ಹೇಳ್ತಾರೆ, ಅಂಥವರಿಗೆ ಅವರು ಏನು ಮಾಡಬೇಕು?
1: ಒಂದು ಫಾರ್ಮುಲಾ ಇದೆ, ನಾನು ಸುಮಾರು ಕಡೆ ಓದಿದ್ದೀನಿ ಮತ್ತು ಇತ್ತೀಚೆಗೆ ನಾನು ಕೂಡ ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ಏನು ಫಾರ್ಮುಲಾ ಅಂದರೆ ನಮ್ಮಲ್ಲಿ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂದರೆ ಒಂದು ಆದಾಯ ಬರ್ತದೆ, ಆದಾಯ ಬಂದ ಮೇಲೆ ಖರ್ಚು ಮಾಡ್ತೀವಿ, ಖರ್ಚು ಮಾಡಿದ ಮೇಲೆ ಉಳ್ಕೊಂಡಿದ್ದನ್ನು ಉಳಿತಾಯ ಅಂತ ಕರಿತೀವಿ. ಆ ಉಳಿತಾಯದನ್ನು ಮತ್ತೆ ನಾವು ಹೂಡಿಕೆ ಮಾಡ್ತೀವಿ. ಉದಾಹರಣೆಗೆ ಒಂದು 50,000 ರೂಪಾಯಿ ನನಗೆ ಆದಾಯ ಇದೆ ಅಂತಂದರೆ ಫಸ್ಟು ನನಗೆ ನಾನು 40,000 ಖರ್ಚು ಮಾಡ್ತೀನಿ, ಇನ್ನು ಉಳ್ಕೊಳ್ಳೋಂಥದ್ದು 10,000, 10,000 ನನಗೆ ಉಳಿತಾಯ ಆಯಿತು. ಆದಾಯ 50,000, ಖರ್ಚು 40,000, ಉಳ್ಕೊಳ್ಳೋಂಥದ್ದು ನನಗೆ 10,000, ಅದು ಉಳಿತಾಯ ಮಾತ್ರ. ಹೂಡಿಕೆ ಆ 10,000 ನಾನು ಒಂದು 5,000 ರೂಪಾಯಿ ಎಲ್ಲಾದರೂ ಹೂಡಿಕೆ ಮಾಡ್ತೀನಿ. ಇದು ಇತ್ತೀಚೆಗೆ ಜನಗಳು ಮಾಡುವಂಥದ್ದು. ಬಟ್ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಫಸ್ಟು ನಾವು ಹೂಡಿಕೆ ಮಾಡಲಿಕ್ಕೆ ಎಷ್ಟು ಬೇಕೋ ಅದನ್ನು ಉಳಿತಾಯ ಮಾಡ್ಕೋಬೇಕು. ಉದಾಹರಣೆಗೆ ನಾನು ಒಂದು 15,000-20,000 ಹೂಡಿಕೆ ಮಾಡ್ತೀನಿ ಅಂತಂದರೆ ಮಿನಿಮಮ್ 15,000-20,000 ಉಳಿತಾಯ ಮಾಡಲೇಬೇಕು. ನಾನು ಉಳ್ಕೊಂಡಿದ್ದ ಅಮೌಂಟ್ ಏನಿದೆಯಲ್ಲ ಅದನ್ನು ನಾನು ಖರ್ಚು ಮಾಡಬೇಕು. ಅಂದರೆ 50,000 15,000-20,000 ನಾನು ಫಸ್ಟೇ ತೆಗೆದಿಡಬೇಕು, ಉಳಿದ 30,000 ನಾನು ಖರ್ಚು ಮಾಡಬೇಕು. ಹಾಗಿದ್ರೆ ಮಾತ್ರ ನಾವು ಉಳಿತಾಯ ಮಾಡಲಿಕ್ಕೆ ಮತ್ತು ಹೂಡಿಕೆ ಮಾಡಲಿಕ್ಕೆ ಆಗ್ತದೆ. ನೀವೇ ಕೇಳಿದ ಪ್ರಶ್ನೆಗೆ ತಿಂಗಳ ಕೊನೆಯಲ್ಲಿ ದುಡ್ಡಿರೋದಿಲ್ಲ ಅಂದಾಗ ನಾವೇನು ಮಾಡಬೇಕು, ತಿಂಗಳು ಸಂಬಳ ಬಂದಾಗ ಅಥವಾ ಆದಾಯ ಬಂದ ತಕ್ಷಣ ನಾವೇನು ಮಾಡಬೇಕು, ಎಮರ್ಜೆನ್ಸಿ ಫಂಡಿಗೆ ಹಾಕಬೇಕು ಅಥವಾ ಉಳಿತಾಯ ಖಾತೆಗೆ ಹಾಕಬೇಕು, ಮತ್ತು ಇನ್ವೆಸ್ಟ್ಮೆಂಟ್ ಹೂಡಿಕೆ ಮಾಡಿದ್ರೆ ಹಾಕಬೇಕು, ಉಳಿದ ಅಮೌಂಟ್ನ ನಾವು ಖರ್ಚು ಮಾಡಬೇಕು. ಅವಾಗ ಮಾತ್ರ ನಮಗೆ ಸ್ವಲ್ಪ ಫೈನಾನ್ಷಿಯಲ್ ಡಿಸಿಪ್ಲಿನ್ ಬರ್ತದೆ, ಇಲ್ದಿದ್ರೆ ಏನಾಗ್ತದೆ ದುಡ್ಡಿದೆ ಎಲ್ಲ ಖರ್ಚು ಮಾಡುವ. ಹಾಗಾಗಿ ಫಸ್ಟು ನಾವು ಉಳಿತಾಯ ಮಾಡಬೇಕು, ಎಷ್ಟು ಅಷ್ಟು ಅಮೌಂಟ್ ತೆಗೆದಿಡಬೇಕು, ಮತ್ತು ಎಮರ್ಜೆನ್ಸಿ ಫಂಡಿಗೆ ನಾವು ಎಷ್ಟು ಹಾಕ್ಲಿಕ್ಕಿರ್ತೀವಿ ಪ್ರತಿ ತಿಂಗಳು ಅದನ್ನು ಫಸ್ಟ್ ಎಮರ್ಜೆನ್ಸಿ ಫಂಡ್ಗೆ ಟ್ರಾನ್ಸ್ಫರ್ ಮಾಡಿ ಉಳಿದ ಅಮೌಂಟನ್ನು ನಾವು ಖರ್ಚು ಮಾಡಬೇಕು.
2: ಸರ್, ತುರ್ತು ನಿಧಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಆದಾಯದಲ್ಲಿ ಎಷ್ಟು ಭಾಗವನ್ನು ನಾವು ಅದಕ್ಕೆ ತೆಗೆದಿಡಬೇಕು?
1: ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತುರ್ತು ನಿಧಿ ಬೇಕೇ ಬೇಕು. ಎರಡನೇದು ಎಷ್ಟು ಪ್ರಮಾಣವನ್ನು ಇಡಬೇಕು ಅನ್ನುವಂಥದ್ದು ಆದಾಯದ ಮೇಲೆ ಡಿಪೆಂಡ್ ಆಗಿರೋದು, ಮತ್ತು ನಿಮ್ಮ ಖರ್ಚಿನ ಮೇಲೆ ಡಿಪೆಂಡ್ ಆಗಿರ್ತದೆ, ಮತ್ತು ನಿಮ್ಮನ್ನು ಎಷ್ಟು ಜನ ಅವಲಂಬಿತರಾಗಿರ್ತಾರೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಹಾಗಾಗಿ ನೀವು ಎಷ್ಟಾದರೂ ಮಾಡಿ ಬಟ್ ಅದು ನಿರಂತರವಾಗಿರಬೇಕು. ಇವತ್ತು ನಾನು ಈ ತಿಂಗಳು ನಾನು ತುರ್ತು ನಿಧಿಗೆ ಒಂದು 5,000 ಇಟ್ಟಿದ್ದೀನಿ, ಮುಂದಿನ ತಿಂಗಳು ಇಡೋದಿಲ್ಲ, ಅದನ್ನು ಮುಂದಿನ ತಿಂಗಳು ಇಡ್ತೀನಿ 2,000, ಮತ್ತೆ ಇಡೋದಿಲ್ಲ, 1,000 ಇಡ್ತೀನಿ, ಮತ್ತು 5,000 ಇಡ್ತೀನಿ, ಹೀಗಿರಬಾರ್ದು. ನಿರಂತರವಾಗಿರಬೇಕು, ಮತ್ತು ಮಿನಿಮಮ್ ಅಮೌಂಟ್ ಅಂತಷ್ಟು ಇನ್ವೆಸ್ಟ್ ಮಾಡಲೇಬೇಕು. ಇನ್ವೆಸ್ಟ್ ಅಂದರೆ ತುರ್ತು ನಿಧಿಯಲ್ಲಿ ಹಾಕಲೇಬೇಕು. ಆವಾಗ ಮಾತ್ರ ಒಂದು ವರ್ಷದಲ್ಲಿ ಅಥವಾ 6 ತಿಂಗಳಿಗೆ ನಮ್ಗೆ ಎಷ್ಟು ಖರ್ಚಿಗೆ ಬೇಕಾಗ್ತದೆ ಅಷ್ಟು ಉಳ್ಕೊಳ್ತದೆ. ಇಲ್ಲಾಂದ್ರೆ ನಮಗೆ ವೇರಿಯೇಷನ್ಸ್ ಆಗಿದ್ರೆ ಮತ್ತು ಕನ್ಸಿಸ್ಟೆನ್ಸಿ ಇಲ್ಲ ಅಂತಂದರೆ ತುರ್ತು ನಿಧಿಯಲ್ಲಿ ಏನ್ ಅಮೌಂಟ್ ಇದೆಯಲ್ಲ, ಸೊ ಅದು ನಮಗೆ ಸಾಕಾಗೋದಿಲ್ಲ. ಹಾಗಾಗಿ ನಮ್ಮ ಸಾಮರ್ಥ್ಯ ಎಷ್ಟಿದೆ, ಮಿನಿಮಮ್ ಅಮೌಂಟ್ ಇಡಬೇಕು, ಮತ್ತೆ ಕಂಟಿನ್ಯೂಸ್ ಆಗಿ ತುರ್ತು ನಿಧಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಿರ್ಬೇಕು.
3: ಸರ್, ಈಗ ದಿನಕೂಲಿ ಕಾರ್ಮಿಕರಿಗೆ, ಸ್ವಯಂ ಉದ್ಯೋಗಿಗಳಿಗೆಲ್ಲ ಆದಾಯ ಸ್ಥಿರವಾಗಿರ್ಬೇಕು ಅಂತಿಲ್ಲ, ಅಂತವರು ಯಾವ ರೀತಿಯಲ್ಲಿ ತುರ್ತು ನಿಧಿಯನ್ನು ಸಂಯೋಜಿಸಬೇಕು?
1: ಹೌದು, ಈಗ ನಮ್ಮ ದೇಶದಲ್ಲಿ ಆರ್ಗನೈಸ್ ಸೆಕ್ಟರ್ ಅನ್ಆರ್ಗನೈಸ್ ಸೆಕ್ಟರ್ಸ್ ಅಂತ ಇದೆ. ಆರ್ಗನೈಸ್ ಸೆಕ್ಟರ್ಸ್ ಅಂತ ಆದ್ರೆ ಅವ್ರಿಗೆ ಪ್ರತಿ ತಿಂಗಳು ಇಷ್ಟೇ ಆದಾಯ ಬರ್ತದೆ ಅಂತೇಳಿ ಹೇಳ್ಬೋದು. ಈ ವ್ಯಾಪಾರಿಗಳಿಗೆ ಮತ್ತೆ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕೂಲಿ ಕಾರ್ಮಿಕರಿಗೆ ಕೆಲಸ ಇದ್ದಾಗ ಅವ್ರಿಗೆ ಹಣ, ಕೆಲಸ ಇಲ್ಲಾಂದ್ರೆ ಹಣ ಇಲ್ಲ. ಸರ್, ಅವ್ರಿಗೆ ಜೀವನ ಮಾಡಲಿಕ್ಕೆ ಕಷ್ಟ ಆಗಿದೆ, ಆದರೂ ಕೂಡ ಅವ್ರ ತುರ್ತು ನಿಧಿ ಹೇಗೆ ಮಾಡೋದು, ಅದಕ್ಕೆ ಏನು ಮಾಡ್ಬೋದು ಅಂದರೆ ಅವರೂ ಕೂಡ ಒಂದು ಕಾಲ ಇರ್ತದೆ, ಅವ್ರಿಗೆ ಖರ್ಚಿಗಿಂತ ಜಾಸ್ತಿ ಆದಾಯ ಬರೋ ಚಾನ್ಸಸ್ ಇರ್ತದೆ. ವ್ಯಾಪಾರಗಳು ಅಷ್ಟೇ, ಇವತ್ತು ನಾರ್ಮಲಿ ಒಂದು ದಿನಕ್ಕೆ 5,000 ರೂಪಾಯಿ ವ್ಯಾಪಾರ ಆಗ್ತದೆ ಅಂದರೆ ಯಾವುದೋ ಒಂದು ಟೈಮಲ್ಲಿ 10,000 ರೂಪಾಯಿ ವ್ಯಾಪಾರ ಆಗ್ತದೆ, ಯಾವುದೋ ಒಂದು ಟೈಮಲ್ಲಿ 50,000 ರೂಪಾಯಿ ವ್ಯಾಪಾರ ಆಗ್ತದೆ. ಅವಾಗ ಏನು ಮಾಡಬೇಕು ಅಂದರೆ ಯಾವ ಸಮಯದಲ್ಲಿ ಅವರಿಗೆ ಹೆಚ್ಚಿನ ಆದಾಯ ಬರ್ತದೆ ಅವಾಗ ಹೆಚ್ಚಿನ ತುರ್ತು ನಿಧಿಗೆ ಟ್ರಾನ್ಸ್ಫರ್ ಮಾಡಬೇಕು. ಈ ದಿನಗೂಲಿ ಕಾರ್ಮಿಕರು ಅಷ್ಟೇ, ಅವ್ರಿಗೆ ಯಾವಾಗ ಖರ್ಚು ಕಡಿಮೆ ಮಾಡ್ಕೊಳ್ಳಿಕ್ ಸಾಧ್ಯ ಇದೆ, ಆ ಖರ್ಚು ಕಡಿಮೆ ಮಾಡಿಕೊಂಡಾಗ ಅವ್ರಿಗೆ ಗಳಿಸಿದಂತ ಆದಾಯದಲ್ಲಿ ಸ್ವಲ್ಪ ಉಳಿತದೆ, ತುರ್ತು ನಿಧಿಗೆ ಹಾಕಬೇಕಾಗ್ತದೆ. ನೀವು ಕೇಳಿದಾಗೆ ದಿನಗೂಲಿ ಕಾರ್ಮಿಕರು ಮತ್ತೆ ಸ್ವಯಂ ಉದ್ಯೋಗಿಗಳು, ವ್ಯಾಪಾರಿಗಳು, ಸ್ವಯಂ ಉದ್ಯೋಗ ನಿರಂತರರು ಯಾವಾಗ ಆದಾಯ ಜಾಸ್ತಿ ಬರ್ತದೆ ಅವಾಗ ಜಾಸ್ತಿ ಮೊತ್ತವನ್ನ ತುರ್ತು ನಿಧಿಗೆ ಟ್ರಾನ್ಸ್ಫರ್ ಮಾಡೋದು ಒಳ್ಳೇದು.
3: ಸರ್, ಈಗ ಯಾರಾದ್ರೂ ಅವರ ಎಮರ್ಜೆನ್ಸಿ ಫಂಡ್ ನ ಯೂಸ್ ಮಾಡಿದ್ರು ಅಂತಿರುವಾಗ ಅವ್ರು ಏನ್ ಮಾಡ್ಬೇಕು?
1: ಒಳ್ಳೆ ಪ್ರಶ್ನೆ. ನೀವು ಹೇಳಿದಾಗೆ ಸರ್, ನಾನು ಎಮರ್ಜೆನ್ಸಿ ಫಂಡ್ ಕ್ರಿಯೇಟ್ ಮಾಡಿದ್ದೀನಿ, ನನಗೆ ಬೇಕಾಗಿರುವಂಥ 1 ವರ್ಷದ ಖರ್ಚು ಎಮರ್ಜೆನ್ಸಿ ಫಂಡಲ್ಲಿ ಹಾಕಿದ್ದೀನಿ, ನಾಳೆ ಏನಾದರೂ ಸಮಸ್ಯೆ ಆಯಿತು, ನನ್ನ ಎಮರ್ಜೆನ್ಸಿ ಫಂಡಿಂದ ಒಂದು ಪೂರ್ತಿ ನಾನು ಉಪಯೋಗಿಸ್ಬೋದು, ಇಲ್ಲಾಂದರೆ ಭಾಗಶಃ ಉಪಯೋಗಿಸ್ಬೋದು, ಒಂದು ಪಾರ್ಷಿಯಲ್ ಅಮೌಂಟ್ನ ಡ್ರಾ ಮಾಡಿರ್ತೀನಿ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಈಗ ನನ್ನ ಟಾರ್ಗೆಟ್ ಏನಿತ್ತು, 1 ವರ್ಷದವರೆಗೆ ಬೇಕಾದ ಖರ್ಚನ್ನು ನಾನು ಎಮರ್ಜೆನ್ಸಿ ಫಂಡಲ್ಲಿ ಇಡೋದು, ಅದರಲ್ಲಿ 50% ತೆಗೆದಿನಿ ಅಂದರೆ ಮುಂದಿನ ತಿಂಗಳಿಂದ ಆ 50% ಫುಲ್ಫಿಲ್ ಮಾಡಬೇಕು. ಅಂದರೆ ಒಂದು 5 ಲಕ್ಷ ಇತ್ತು ನನ್ನ ಎಮರ್ಜೆನ್ಸಿ ಫಂಡಲ್ಲಿ, 2.5 ಲಕ್ಷ ಖರ್ಚು ಮಾಡಿದ್ದೇನೆ, ಇನ್ನು ಮುಂದಿನ ತಿಂಗಳಿಂದ ಅದು 2.5 ಲಕ್ಷನ ಮತ್ತೆ ಹಾಕಲಿಕ್ಕೆ ನೋಡಬೇಕು. ಒಂದೇ ಸರಿ ನಿಮ್ಗೆ ಆದಾಯ ಬರ್ತದೆ ಅಂದರೆ ಒಂದೇ ತಿಂಗಳಲ್ಲಿ 2.5 ಲಕ್ಷ ಹಾಕಿ ನಿಮ್ಮ ತುರ್ದಿನಿಧಿನ ಇಟ್ಕೋಬೋದು. ಇಲ್ಲ, ನನಗೆ ಒಂದೇ ತಿಂಗಳಲ್ಲಿ ನನಗೆ 2.5 ಲಕ್ಷ ಬರೋದಿಲ್ಲ ಅಂದರೆ ಪ್ರತಿ ತಿಂಗಳು ಎಷ್ಟಾಗ್ತದೆ ಅಂತ ನೋಡಿ ನಿಮ್ಮ ತುರ್ತುನಿಧಿ ಮಟ್ಟ ಏನಿದೆಯಲ್ಲ 5 ಲಕ್ಷ, 5 ಲಕ್ಷ ಫಿಲ್ ಆಗುವವರೆಗೂ ಕೂಡ ನೀವು ಮತ್ತೆ ತುರ್ತುನಿಧಿಗೆ ನೀವು ಕಾಂಟ್ರಿಬ್ಯೂಟ್ ಮಾಡ್ತಾನೆ ಬರಬೇಕಾಗ್ತದೆ. ಬಟ್ ನಿಮಗೆ 6 ತಿಂಗಳಿಂದ 1 ವರ್ಷದವರೆಗೆ ಎಷ್ಟು ಫಂಡ್ ಬೇಕು ಅಷ್ಟು ಇರಲೇಬೇಕು, ಡ್ರಾ ಮಾಡಿದ್ಮೇಲೆ ಮತ್ತೆ ಅದಕ್ಕೆ ಡೆಪಾಸಿಟ್ ಮಾಡೋದು ಒಳ್ಳೇದು, ಮಾಡಬೇಕು ಅದು.
3: ಈಗ ಒಂದು ಫ್ಯಾಮಿಲಿ ಹತ್ರ ಎಮರ್ಜೆನ್ಸಿ ಫಂಡ್ ಅಂತ ಹೇಳುದೇ ಇಲ್ಲ, ಅಂತ ಫ್ಯಾಮಿಲಿ ಯಾವ ರೀತಿ ಒತ್ತಡಗಳನ್ನೆಲ್ಲ ಎದುರಿಸಬೇಕಾಗ್ತದೆ?
1: ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಒಂದು ಕುಟುಂಬದಲ್ಲಿ ಅಥವಾ ದಂಪತಿಗಳಲ್ಲಿ ಹಣಕಾಸಿನ ಪರಿಸ್ಥಿತಿಯಿಂದನೇ ಮಾನಸಿಕ ಒತ್ತಡ ಜಾಸ್ತಿ ಆಗುವಂಥದ್ದು. ಯಾವ ಮನೆಯಲ್ಲಿ ಹಣಕಾಸಿನ ತೊಂದರೆ ಇಲ್ಲ ಅವರು ಕೆಲವೊಂದು ಪ್ರಮಾಣದಲ್ಲಿ ಅವರ ಮಾನಸಿಕ ತೊಂದರೆಯನ್ನು ಕೂಡ ಕಡಿಮೆ ಮಾಡ್ಕೋಬಹುದು. ಹಾಗಾಗಿ ವಿಶೇಷವಾಗಿ ಮಧ್ಯಮ ವರ್ಗದ ಕುಟುಂಬಗಳಿಗೆ, ಮಧ್ಯಮ ವರ್ಗದ ಜನಗಳಿಗೆ ಹಣಕಾಸಿನ ಬೆಂಬಲ ಇದೆ ಅಥವಾ ಹಣಕಾಸಿನ ಸಾಮರ್ಥ್ಯ ಇದೆ ಅಂತ ಅಂದರೆ ಅವ್ರಿಗೆ ಮಾನಸಿಕ ಒತ್ತಡ ಇರೋದಿಲ್ಲ. ಅದು ಯಾವಾಗ ಬೆಂಬಲ ಇದೆ, ಯಾವಾಗ ಅದು ಹಣಕಾಸಿನ ಸಾಮರ್ಥ್ಯ ಇದೆ ಅಂದರೆ ಈ ಥರದ ಎಮರ್ಜೆನ್ಸಿ ಫಂಡನ್ನು ಕ್ರಿಯೇಟ್ ಮಾಡಿಕೊಂಡಿದ್ರೆ ನಾಳೆ ಯಾವುದೇ ಸಮಸ್ಯೆಗಳು ಬಂದರೂ ಅವರು ಕುಗ್ಗಬೇಕು ಅಂತಿಲ್ಲ, ಯಾವುದೇ ಒತ್ತಡಕ್ಕೆ ಒಳಗಾಗಬೇಕು ಅಂತಿಲ್ಲ. ಅವ್ರು ಆರಾಮಾಗಿ ಫಂಡಲ್ಲಿ ಇರ್ತದೆ, ಅದನ್ನು ವಿತ್ಡ್ರಾ ಮಾಡೋದು, ಖರ್ಚು ಮಾಡೋದು, ಮತ್ತು ಕುಟುಂಬದಲ್ಲಿ ಆದಾಯ ಬಂದಾಗ ಮತ್ತೆ ಅದನ್ನು ಮರುಪೂರ್ಣ ಮಾಡ್ತಾರೆ. ಹಾಗಾಗಿ ಹಣದ ಒತ್ತಡ ಮನಸ್ಸಿಗೆ ಬರೋದ್ರಿಂದ ಫಸ್ಟ್ ನಾವು ಈ ಥರದ ತುರ್ತು ನಿಧಿಯನ್ನು ಇಟ್ಕೊಂಡ್ರೆ ಕುಟುಂಬದಲ್ಲಿ ಸಾಮರಸ್ಯ ಇರ್ತದೆ. ಪ್ರತಿ ಕುಟುಂಬದಲ್ಲೂ ಕೂಡ ತುರ್ತು ನಿಧಿ ಇರುವಂಥದ್ದು ಅತ್ಯವಶ್ಯಕ.
2: ತುರ್ತು ನಿಧಿಯನ್ನು ಎಷ್ಟು ಸಮಯಕ್ಕೊಮ್ಮೆ ಮರುಪರಿಶೀಲನೆ ಮಾಡಬೇಕು?
1: ತುರ್ತು ನಿಧಿಯನ್ನು ಎಷ್ಟು ಟೈಮಲ್ಲಿ ನೀವು ಅದನ್ನು ರಿವೈಸ್ ಮಾಡ್ತಿರ್ತೀರಿ ಅಂತಂದರೆ ಇದು ನಿಮ್ಮ ಆದಾಯ ಮತ್ತು ಖರ್ಚಿನ ಮೇಲೆ ಡಿಪೆಂಡ್ ಆಗಿರ್ತದೆ. ಉದಾಹರಣೆಗೆ ಅರ್ಲಿ ಸ್ಟೇಜಲ್ಲಿ ಸ್ಟಾರ್ಟ್ ಮಾಡಿದ್ರೆ ನೀವು ಒಬ್ಬರೇ ಇರ್ತೀರಿ ಅಂತ ಇಟ್ಕೊಳ್ಳುವ, ಸೊ ಅವಾಗ ನಿಮಗೆ ತುರ್ತು ಪರಿಸ್ಥಿತಿ ಅಂದರೆ ಆರೋಗ್ಯ ಸಮಸ್ಯೆ ಜಾಸ್ತಿ ಬರೋದಿಲ್ಲ, ದೂರದ ಪ್ರಯಾಣಗಳಿಗೆ ಅಷ್ಟು ಇರೋದಿಲ್ಲ, ಮತ್ತು ಸಾಂಸಾರಿಕವಾಗಿ ಇರುವಂಥ ಖರ್ಚಿರೋದಿಲ್ಲ. ನೀವೊಂದು ಎಕ್ಸ್ಪೆಕ್ಟ್ ಮಾಡಿದ್ರೆ ನಿಮ್ಮ ಒಂದು ತಿಂಗಳಿಗೆ ಖರ್ಚು ಒಂದು 10,000 ಅಂತ ಇಟ್ಕೊಂಡ್ರೆ ನೀವು 1 ವರ್ಷಕ್ಕೆ ಅಂದರೆ ಒಂದು 1,20,000 ಇಟ್ಕೊಂಡಿರ್ತೀರಿ. ಸ್ವಲ್ಪ ಸಮಯ ಆದಮೇಲೆ ನೀವೊಂದು ಬೇರೆ ಕಡೆ ಹೋಗ್ತೀರಿ ಅಂತಾಯ್ತು, ಬೇರೆ ಕಡೆ ಲಿವಿಂಗ್ ಕಾಸ್ಟ್ ಜಾಸ್ತಿ ಆಗ್ತದೆ, ಅವಾಗ 10,000 ಇರೋದು 15,000 ಆಗ್ಬೋದು. ಸ್ವಲ್ಪ ಸಮಯ ಆದಮೇಲೆ ಮದುವೆ ಆಗ್ತದೆ, ಮದುವೆ ಆದಮೇಲೆ ಖರ್ಚುಗಳು ಜಾಸ್ತಿ ಆಗ್ತದೆ, ಅವಾಗ ನಿಮಗೆ 15,000 ಸಾಲೋದಿಲ್ಲ, 20-25,000. ಹಾಗೆ ಇನ್ನು ಸ್ವಲ್ಪ ಸಮಯ ಹೋದಾಗೆ ಆರೋಗ್ಯ ಸಮಸ್ಯೆ ಬರ್ಬೋದು, ಇನ್ನು ಸಮಯ ಹೋದಾಗೆ ನಿಮ್ಮ ಖರ್ಚುಗಳು ಜಾಸ್ತಿ ಆಗ್ಬೋದು. ಸೊ ಅವಾಗ ಉದಾಹರಣೆಗೆ ನೀವು ಬೈಕಲ್ಲಿ ಓಡಾಡ್ತಿರ್ತೀರಿ, ಪೆಟ್ರೋಲ್ ಕಾಸ್ಟು ಸಮ್ ಅಮೌಂಟ್ ಕಡಿಮೆ ಇರ್ತದೆ, ನೀವು ಕಾರಲ್ಲಿ ಓಡಾಡಬೇಕು ಅಂದರೆ ಕಾರಲ್ಲಿ ಪೆಟ್ರೋಲ್ ಕಾಸ್ಟು ಜಾಸ್ತಿ ಆಗ್ತದೆ. ಹಾಗಾಗಿ ನಿಮ್ಮ ಖರ್ಚುಗಳು ಏನಿದೆಯಲ್ಲ ಅದರ ಮೇಲೆ ನಿಮ್ಮ ತುರ್ತು ನಿಧಿಯ ಅಮೌಂಟ್ ಏನಿದೆಯಲ್ಲ ಅದು ವೇರಿಯೇಷನ್ ಆಗ್ತಿರ್ತದೆ, ಅದು ಒಂದು ಕಡೆ. ಎರಡನೇ ಕಡೆ ನನ್ನ ಲಿವಿಂಗ್ ಸ್ಟೈಲು, ಇನ್ನೊಂದು ಕಡೆ ಹೇಳೋದಂತಂದರೆ ನನ್ನ ಆದಾಯದ ಪ್ರಮಾಣ. ನನ್ನ ಆದಾಯ ಪ್ರಮಾಣ ತುಂಬ ಕಡಿಮೆ ಇದ್ದಾಗ ನಾನು ಕಡಿಮೆ ಅಮೌಂಟ್ನ ಕಾಂಟ್ರಿಬ್ಯೂಟ್ ಮಾಡ್ತಿರ್ತೀನಿ, ನನ್ನ ಆದಾಯ ಪ್ರಮಾಣ ಜಾಸ್ತಿ ಆದಾಗ ಸ್ವಲ್ಪ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ತೀನಿ, ಯಾಕೆಂದರೆ ಮುಂದೆ ರಿಸ್ಕ್ ಕಡಿಮೆ ಆಗಬೇಕು ನನಗೆ. ಅದು 10,000 ಸಂಬಳ ಬರಬೇಕಿದ್ದಾಗ ನಾನು 1,000 ಎಮರ್ಜೆನ್ಸಿ ಫಂಡ್ ಹಾಕ್ತೀನಿ, ನನಗೆ ಒಂದು 50,000 ಬರಬೇಕಿದ್ದಾಗ 1,000 ಹಾಕೋದಿಲ್ಲ, ನಾನು ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಹಾಗಾಗಿ ಎರಡೂ ಕಡೆಯಿಂದ ರಿವೈಸ್ ಮಾಡೋದು ಒಳ್ಳೆಯದು. ಯಾವಾಗ ಅಂತಂದರೆ ಒಂದು ನಿಮ್ಮ ಸಮಸ್ಯೆಗಳು ಜಾಸ್ತಿ ಆಗ್ತದೆ ಅಂತ ಗೊತ್ತಿದ್ದಾಗ ಜಾಸ್ತಿ ಮಾಡಬೇಕು, ಇಲ್ಲ ಆದಾಯ ಜಾಸ್ತಿ ಆಗಿದೆ ಅಂದರೆ ತುರ್ತುನಿಧಿ ಕಾಂಟ್ರಿಬ್ಯೂಷನ್ ಜಾಸ್ತಿ ಮಾಡಬೇಕು. ಅಂದರೆ ಸಾಮಾನ್ಯವಾಗಿ 6 ತಿಂಗಳು 1 ವರ್ಷಕ್ಕೆ ರಿವೈಸ್ ಮಾಡೋದು ಒಳ್ಳೆಯದು.
0: ಅನೇಕ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರಿ ಸರ್, ಹಾಗೆಯೇ ನಮ್ಮ ರೇಡಿಯೋ ನಿನಾದದ ಕೇಳುಗರಿಗೆ ಮತ್ತು ಅವರ ಕುಟುಂಬಕ್ಕೆ ನೀವು ಸಲಹೆ ಏನಾದರೂ ಕೊಡುವುದಾದರೆ?
1: ನಾನು ಆಲ್ರೆಡಿ ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡಿದಾಗ ಬಹಳಷ್ಟು ಬಾರಿ ಹೇಳಿದ್ದೇನೆ, ಆದಷ್ಟು ಬೇಗ ನಿರ್ಧಾರ ತಗೊಳ್ಬೇಕು. ನಾನು ಸ್ವಲ್ಪ ಸಮಯ ಬಿಟ್ಟು ನನಗೆ ಆದಾಯ ಜಾಸ್ತಿ ಆಗ್ತದೆ, ಆವಾಗ ತುರ್ತುನಿಧಿ ಮಾಡ್ತೀನಿ, ಈಗ ನಾನು ಹೆಂಗಿದ್ದೀನಿ, ನನಗೆ ಯಾವುದೇ ಸಮಸ್ಯೆ ಇಲ್ಲ, ಹಾಗೆ ನನಗೀಗ ತುರ್ತುನಿಧಿ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಬಾರ್ದು. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೀವು ತುರ್ತುನಿಧಿನ ಶುರು ಮಾಡಬೇಕು. ಇದರಿಂದ ವೈಯಕ್ತಿಕವಾಗಿ ಮತ್ತು ಕುಟುಂಬಕ್ಕೂ ಕೂಡ ಆ ಅಮೌಂಟ್ ಏನಿದೆಯಲ್ಲ, ತುರ್ತುನಿಧಿ ಮೊತ್ತ ಏನಿದೆಯಲ್ಲ, ಅದು ತುಂಬಾ ನಿಮಗೆ ಧೈರ್ಯ ನೀಡ್ತದೆ. ನಾಳೆ ಏನಾದರೂ ಸಮಸ್ಯೆಗಳಾದ್ರೆ, ಸೊ ಅವಾಗ ಕೆಲವರಿಗೆ ಯಾರ ಹತ್ರ ಹಣ ಇದೆ ಅವ್ರು ಮಾತ್ರ ಸಮಸ್ಯೆಗಳನ್ನ ನೀಗಿಸುವುದಂತಲ್ಲ, ಮಧ್ಯಮ ವರ್ಗದವರು ಮತ್ತೆ ಅದಕ್ಕಿಂತ ಕೆಳವರ್ಗದವರು ಕೂಡ ಆತರ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಈಗಿನಿಂದನೇ ನೀವು ಭವಿಷ್ಯ ನಿಧಿ ಸಾರಿ ತುರ್ತುನಿಧಿಯನ್ನ ಏನಾದರೂ ನೀವು ಶುರು ಮಾಡ್ತೀರಿ ಅಂತಂದ್ರೆ ನಿಮಗೆ ಧೈರ್ಯ ಜಾಸ್ತಿ ಇರ್ತದೆ, ಆತರ ಸಂದರ್ಭಗಳನ್ನ ಎದುರಿಸಲಿಕ್ಕೆ ನಿಮಗೆ ಸಹಾಯ ಆಗ್ತದೆ.
0: ತುರ್ತುನಿಧಿಯನ್ನ ಯಾವ ರೀತಿ ನಾವು ಆರಂಭ ಮಾಡಬೇಕು, ಅದನ್ನ ಯಾವ ಯಾವ ವಿಚಾರಗಳಿಗೆ ಬಳಸಿಕೊಳ್ಬೇಕು ಮತ್ತೆ ಅದನ್ನ ನಿಭಾಯಿಸುವ ಬಗ್ಗೆ ಹೀಗೆ ಜನಸಾಮಾನ್ಯರಿಗೆ ಬೇಕಾದಂತಹ ಅನೇಕ ವಿಚಾರಗಳನ್ನು ಹಂಚಿಕೊಂಡ್ರಿ. ಇಷ್ಟು ಹೊತ್ತು ನಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿನ ಕಾಮರ್ಸ್ ವಿಭಾಗದ ಉಪನ್ಯಾಸಕರು ಹಾಗೂ ತೆರಿಗೆ ಸಲಹಾ ಕೇಂದ್ರದ ಸಂಯೋಜಕರಾಗಿರುವ ಡಾಕ್ಟರ್ ಭಾನುಪ್ರಕಾಶ್ ಬಿಇ ಇವರು. ಇವರೊಂದಿಗೆ ಬಿಕಾಂನ ಅಂತಿಮ ವಿಭಾಗದ ವಿದ್ಯಾರ್ಥಿಗಳಾದ ಪ್ರಜ್ವಲ್, HB ಮತ್ತು ಧಾರಿಣಿ ಇವರು ಭಾಗವಹಿಸಿದರು. ಎಲ್ರಿಗೂ ಧನ್ಯವಾದಗಳು.
1: ಧನ್ಯವಾದಗಳು.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ.

ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಇವತ್ತು ನಮ್ ಪ್ರೋಗ್ರಾಮ್ ಅಲ್ಲಿ ಹೆಲ್ತಿ ಫುಡ್ ನಮ್ ಜೀವನಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳೋಣ ಬನ್ನಿ. ಈಗಿನ ಬ್ಯುಸಿ ಜೀವನದಲ್ಲಿ ಜನ ಯಾವುದಕ್ಕೂ ಹೆಚ್ಚು ಟೈಮ್ ಕೊಡಲ್ಲ, ಎಲ್ಲವೂ ಫಾಸ್ಟ್ ಆಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದೇ ಕಾರಣದಿಂದ ಜನ ಫಾಸ್ಟ್ ಫುಡ್ ಕಡೆಗೆ ಹೆಚ್ಚು ವಾಲ್ತಿರೋದು. ಆದ್ರೆ ಇದೇ ಫಾಸ್ಟ್ ಫುಡ್ ನಮ್ ಜೀವನಕ್ಕೆ ಯಾವ ರೀತಿ ಪರಿಣಾಮ ಬೀರುತ್ತೆ ಮತ್ತೆ ಹೆಲ್ತಿ ಫುಡ್ ಕಡೆ ಯಾಕೆ ಹೆಚ್ಚು ಫೋಕಸ್ ಮಾಡ್ಬೇಕು ಅನ್ನೋದನ್ನ ನಾನಿವತ್ತು ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಆರ್ಜೆ ಹರ್ಷಿತ ಶಿಶಿಲಾ. ನಾವಾಗ್ಲೇ ಫಾಸ್ಟ್ ಫುಡ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ? ಫಾಸ್ಟ್ ಫುಡ್ ಅಂದ್ರೆ ಈ ನೂಡಲ್ಸ್, ಮ್ಯಾಗಿ, ಗೋಬಿ ಮಂಚೂರಿ, ಫ್ರೈಡ್ ರೈಸ್, ಹೀಗೆ ಇನ್ನೂ ಹೇಳ್ತಾ ಹೋದ್ರೆ ತುಂಬಾ ಇದೆ. ಇದನ್ನ ತುಂಬಾ ಇಷ್ಟಪಟ್ಟು ತಿನ್ನೋರು ನಮ್ಮಲ್ಲಿ ಬಹಳ ಜನ ಇದ್ದಾರೆ. ಆದ್ರೆ ಇದು ಎಷ್ಟು ಅನ್ಹೆಲ್ದಿ ಅಂದ್ರೆ, ನೂಡಲ್ಸ್ ನ ಒಂದು ಪೀಸ್ ಹೊಟ್ಟೆಯಲ್ಲಿ ಕರಗೋಕೆ ಸುಮಾರು ಗಂಟೆಗಳೇ ಬೇಕು. ಬರೀ ಇಷ್ಟೇ ಅಲ್ಲ, ಇದರಲ್ಲಿ ಹಾಕಿರುವಂತ ಕಲರ್ಸ್, ಟೇಸ್ಟಿಂಗ್ ಪೌಡರ್ ಮತ್ತೆ ಕೆಲವು ಮಸಾಲಾಸ್ ನಮ್ಮ ಆರೋಗ್ಯನ ಕೆಡಿಸುತ್ತೆ. ಅಲ್ಲದೆ ಇಂತಹ ಕಲರ್ಸ್ ಕ್ಯಾನ್ಸರ್ಗೆ ಕೂಡ ಕಾರಣ ಆಗುತ್ತೆ ಅಂತ ಸೈಂಟಿಸ್ಟ್ ಹೇಳ್ತಾರೆ. ಫಾಸ್ಟ್ ಫುಡ್ ಮೇಲೆ ಕಂಪ್ಲೀಟ್ ಆಗಿ ಅವಲಂಬನೆ ಆಗಿರೋರು ಖಂಡಿತ ತಮ್ಮ ಅಭ್ಯಾಸನ ಬದಲಿಸಿಕೊಳ್ಳಲೇಬೇಕು. ಹಾಗಾದ್ರೆ ಯಾವ್ದೆಲ್ಲ ಫುಡ್ ಆರೋಗ್ಯಕ್ಕೆ ಒಳ್ಳೇದು ಅಂತ ಮುಂದಿನ ಲಿಂಕ್ ನಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಒಂದು ಸಖತ್ ಆಗಿರೋ ಸಾಂಗ್ ನಿಮ್ಗೋಸ್ಕರ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಹೇಳ್ತಾ ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಹೆಲ್ದಿ ಫುಡ್ ತಿನ್ಬೇಕು, ಹೆಲ್ದಿ ಫುಡ್ ತಿನ್ಬೇಕು ಅಂತ ಎಲ್ರು ಹೇಳ್ತಾರೆ. ಆದ್ರೆ ಯಾವ್ದು ಹೆಲ್ದಿ ಫುಡ್ ಅಂತ ಯಾರು ಹೇಳಲ್ಲ. ಬನ್ನಿ ಹಾಗಾದ್ರೆ ನಾನ್ ನಿಮ್ಗೆ ಇವತ್ತು ಯಾವ್ದೆಲ್ಲ ಹೆಲ್ದಿ ಫುಡ್ ಮತ್ತೆ ಅದರ ಲಾಭ ಏನು ಅಂತ ಹೇಳ್ತೀನಿ. ನಾವು ತಿನ್ನೋ ಆಹಾರದಲ್ಲಿ ಮುಖ್ಯವಾಗಿ ಇರಬೇಕಾದದ್ದು ಹಣ್ಣು ಮತ್ತೆ ತರಕಾರಿಗಳು, ಅದ್ರ ಜೊತೆಗೆ ಸೊಪ್ಪುಗಳು. ಇವುಗಳಲ್ಲಿ ಹೆಚ್ಚು ಖನಿಜ ಮತ್ತೆ ವಿಟಮಿನ್ ಲಭ್ಯ ಇರೋದ್ರಿಂದ ಇದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಮತ್ತೆ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸುತ್ತೆ, ಜೊತೆಗೆ ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ. ಮುಖ್ಯವಾಗಿ ತರಕಾರಿಗಳನ್ನ ಪ್ರತಿನಿತ್ಯ ಸೇವಿಸುವುದರಿಂದ ರಕ್ತಹೀನತೆ ಕಡಿಮೆಯಾಗುತ್ತೆ, ಜೊತೆಗೆ ಎಲುಬುಗಳನ್ನು ಕೂಡ ಬಲಪಡಿಸುತ್ತೆ. ಇನ್ನು ಧಾನ್ಯಗಳನ್ನ ಪ್ರತಿದಿನ ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ನಿಯಂತ್ರಣಕ್ಕೆ ಬರುತ್ತೆ, ಅಲ್ಲದೆ ದೇಹಕ್ಕೆ ಶಕ್ತಿ ಕೂಡ ಬರುತ್ತೆ. ಮುಂದೆ ಹಾಲು ಮತ್ತೆ ಅದರ ಉತ್ಪನ್ನಗಳು, ಅಂದ್ರೆ ಈ ಮೊಸರು, ತುಪ್ಪ, ಬೆಣ್ಣೆ, ಮಜ್ಜಿಗೆ ಇದೆಲ್ಲ ಇದೆಯಲ್ಲ, ಇದು ಹಾಲಿನ ಉತ್ಪನ್ನ. ಇವೆಲ್ಲ ದೇಹಕ್ಕೆ ಅಗತ್ಯವಾಗಿರುವಂತಹ ಕ್ಯಾಲ್ಸಿಯಂ ಜೊತೆ ಪ್ರೋಟೀನ್ ಅನ್ನ ಸಹ ನೀಡುತ್ತೆ. ಇದೆಲ್ಲ ಸಿಗೋದ್ರಿಂದ ನಮ್ಮ ಎಲುಬು ಸ್ಟ್ರಾಂಗ್ ಆಗಿರುತ್ತೆ. ನಮ್ಗೆ ಯಾವಾಗ್ಲಾದ್ರೂ ಬಾಯಾರಿಕೆ ಆದ್ರೆ ಅಂಗಡಿಗೆ ಹೋಗಿ ಕೂಲ್ ಡ್ರಿಂಕ್ಸ್ ಕುಡಿತೀವಿ. ಕೂಲ್ ಡ್ರಿಂಕ್ಸ್ ಅಂದ್ರೆ ಏನು? ಸಕ್ಕರೆ ಜೊತೆ ಕಲರ್ ಮಿಕ್ಸ್ ಮಾಡಿರುವಂತಹ ಜ್ಯೂಸ್. ಇದನ್ನೆಲ್ಲ ಕುಡಿತೀವಿ, ಆದ್ರೆ ಅದರ ಬದಲಾಗಿ ನಾವು ಫ್ರೆಶ್ ಆಗಿರುವಂತಹ ಎಳನೀರು ಕುಡಿಬಹುದು. ಇದು ದೇಹವನ್ನ ಹೈಡ್ರೇಟ್ ಆಗಿಡೋದ್ರ ಜೊತೆಗೆ ದಣಿವು ಸಹ ಕಡಿಮೆ ಮಾಡುತ್ತೆ, ಜೊತೆಗೆ ಇದರಲ್ಲಿ ನೈಸರ್ಗಿಕವಾದಂತಹ ಶುಗರ್ ಇರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶೀಲ. ಈಗೀಗ ಆರೋಗ್ಯಕರ ಆಹಾರಕ್ಕಿಂತ ಆರೋಗ್ಯಕರ ಜೀವನಕ್ಕಿಂತ ತೋರ್ಪಡಿಕೆ ಆಹಾರ ಪದ್ಧತಿಯೇ ಎಲ್ರಿಗೂ ಇಷ್ಟ ಆಗತ್ತೆ. ಆದ್ರೆ ಅದರಿಂದ ಆಗೋ ಪರಿಣಾಮ ಮಾತ್ರ ಯಾರಿಗೂ ಗೊತ್ತಿಲ್ಲ. ಜಂಕ್ ಫುಡ್ ನಿಂದಾಗೋ ಸಮಸ್ಯೆಗಳಿಗೆ ಒಂದು ರಿಯಲ್ ಎಕ್ಸಾಂಪಲ್ ನ ನಾನ್ ಕೊಡ್ತೀನಿ. ಅದು ಏನಪ್ಪ ಅಂದ್ರೆ, ಗುಜರಾತ್ ನ ಅಹಮದಾಬಾದ್ ನಲ್ಲಿನ 20 ವರ್ಷದ ಯುವಕ ತರಕಾರಿ ಮತ್ತೆ ಮನೆ ಊಟನ ಬಿಟ್ಟು ದಿನಾಲು ಪಿಜ್ಜಾ, ಸ್ಯಾಂಡ್ವಿಚ್, ಬರ್ಗರ್ ಹೀಗೆ ಫಾಸ್ಟ್ ಫುಡ್ ಗಳನ್ನ ತಿನ್ನೋ ಅಭ್ಯಾಸ ಮಾಡ್ಕೊಂಡಿದ್ದ. ಸಮಯ ಹೋದಂತೆ ಅವನಲ್ಲಿ ಸಮಸ್ಯೆಗಳು ಎದುರಾಗುತ್ತೆ, ತೂಕ ಹೆಚ್ಚಾಗಿ ಬೊಜ್ಜು ಕೂಡ ಕಾಣಿಸ್ಕೊಳ್ಳುತ್ತೆ, ಜೊತೆಗೆ ರಕ್ತದಲ್ಲಿರೋ ಸಕ್ಕರೆ ಮಟ್ಟ ಹೆಚ್ಚಾಗಿ ಬಾಲ್ಯದಲ್ಲೇ ರಕ್ತದೊತ್ತಡ ಮತ್ತೆ ಮಧುಮೇಹಕ್ಕೆ ತುತ್ತಾಗ್ತಾನೆ. ಅಲ್ಲದೆ ಜಂಕ್ ಫುಡ್ ನ ನಿರಂತರ ಸೇವನೆಯಿಂದಾಗಿ ಆತನ ಮೆದುಳು ಸ್ವಾಸ್ಥ್ಯ ಕಳೆದುಕೊಂಡು ಆತ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾನೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡಿದಾಗ ಅವನ ಆಹಾರದಲ್ಲಿನ ಪೋಷಕಾಂಶಗಳ ಕೊರತೆ ಅಂತ ತಿಳಿದು ಬರುತ್ತೆ. ಇಷ್ಟೆಲ್ಲಾ ಸಮಸ್ಯೆ ಇದೆ ಅಂತ ಗೊತ್ತಿದ್ರು ಆ ಜಂಕ್ ಫುಡ್ ತಿನ್ಬೇಕಾ? ಖಂಡಿತ ಇಲ್ಲ. ಅದನ್ನೆಲ್ಲ ನಮ್ಮ ನಾಲ್ಕೆಯಿಂದ ದೂರ ಇಟ್ಟು ಒಳ್ಳೆ ಪೌಷ್ಟಿಕಯುಕ್ತ ಆಹಾರನ ಮಾತ್ರ ಸೇವಿಸಬೇಕು. ಇದ್ರ ಬಗ್ಗೆ ಇನ್ನಷ್ಟು ಹೇಳ್ತೀನಿ, ಆದ್ರೆ ಈಗ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣ. ಅಲ್ಲಿ ತನಕ ಒಂದು ಸಾಂಗ್ ಕೇಳ್ಕೊಂಡು ಬನ್ನಿ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲ.
1: ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಕಾರ್ಯಕ್ರಮದ ಕೊನೆ ಹಂತದಲ್ಲಿ ನಾವಿದ್ದೀವಿ. ಪೌಷ್ಟಿಕ ಆಹಾರನ ಸೇವಿಸೋದ್ರಿಂದ ಒಂದು ಹೆಲ್ದಿ ಲೈಫ್ ನಮ್ದಾಗುತ್ತೆ. ನಾವು ತಿನ್ನೋ ಫುಡ್ ಕೇವಲ ನಾಲ್ಕಿಗೆ ಮಾತ್ರ ರುಚಿಯಾಗಿದ್ರೆ ಸಾಲಲ್ಲ, ಅದು ಆರೋಗ್ಯಕ್ಕೂ ಉತ್ತಮವಾಗಿರ್ಬೇಕು. ಸೊ ಹೇಗೆ ಇರಿ, ಎಲ್ಲೇ ಇರಿ, ಯಾವಾಗ್ಲೂ ಹೆಲ್ದಿ ಫುಡ್ ತಿಂತ ಆರೋಗ್ಯವಾಗಿರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸತಿ ಹೊಸ ವಿಷಯದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ನಾನು ಮತ್ತೆ ಅಜ್ಜಿ ಆಗ್ಬೇಕು, ಆದ್ರೆ ಈಗಲ್ಲ. ಮೊದಲು ನನ್ನ ಸೊಸೆ ಸಂಪೂರ್ಣವಾಗಿ ಆರೋಗ್ಯವಂತಳಾಗ್ಬೇಕು. ಎಷ್ಟೇ ಆದ್ರೂ ಮುಂದಿನ ಮಗು ಕೂಡ ಇಷ್ಟೇ ಆರೋಗ್ಯವಾಗಿ ಇರ್ಬೇಕು ನನಗೆ.
1: ಹೌದು ಅತ್ತೆ, ಹಾಗಾಗಿ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡ್ತೀವಿ.
0: ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ತಾಯಿ ಮತ್ತು ಮಗುವಿನ ಆರೋಗ್ಯದ ಪ್ಲಾನ್ ಮಾಡಿರಿ. ಮಕ್ಕಳ ನಡುವೆ 3 ವರ್ಷದ ಅಂತರ ಇದ್ದರೆ ಒಂದು ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
3: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಮಾಮಾ
1: ಹೇಳಿಗುಡಿ,
0: ನೀವು ಅಜ್ಜನಿಗೆ ಯಾಕೆ ಇಷ್ಟ ಹೆದರ್ತೀರಾ?
1: ನಾನು ಖಂಡಿತ ಇಲ್ಲ. ಅಪ್ಪ ಹೇಳಿ ಅಪ್ಪ, 10,000 ರೂಪಾಯಿ ಈಗ ಬ್ಯಾಂಕ್ಗೆ ಹೋಗಿ ಕಳಿಸ್ತೀನಿ.
0: ಹೆದರಿದ್ರಲ್ವಾ, ಈ ಹೆದರಿಕೆಯನ್ನು ಇನ್ನೂ ಹೆಚ್ಚಿಸೋಣ.
1: ಅಂದ್ರೆ
0: ಇವತ್ತು ರವಿವಾರ ಅಲ್ವಾ? ರಿಲ್ಯಾಕ್ಸ್, ಬ್ಯಾಂಕ್ ಬಂದ್ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲ, ಇದು ಸಿಗುತ್ತೆ ದಿನ 24 ಗಂಟೆ. ಈಗ ಬ್ಯಾಂಕಿಂಗ್ ಆಗಿದೆ ಸುಲಭ, ಡಿಜಿಟಲ್ ಬ್ಯಾಂಕಿಂಗ್, ಬರೀ ಒಂದು ಬೆರಳಿನ ತುದಿಯ ಕೆಲಸ. ಹೇಳಿ ಹೇಗೆ ಕಳಿಸೋದು? NEFT, IMPS, UPI,
1: ಯಾವ್ದ್ರಲ್ಲಾದ್ರು. ವಾಹ್, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಎಲ್ಲಿಂದ್ಲೂ ಯಾವಾಗ್ಲೂ, ಈಗ ನಾನು ಆಗ್ತೀನಿ ಡಿಜಿಟಲ್, ಆಮೇಲೆ ಭಯವಿಲ್ಲ.
0: ಅರೆ ಅಜ್ಜ,
1: ಅಪ್ಪ
2: RBI ಹೇಳುತ್ತೆ ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ನನ್ ಮಗಳು ಮದ್ವೆ ಆಗ್ತಾಳೆ, ಆದ್ರೆ ಈಗಲ್ಲ. ತನುಮನ ಬಲಗೊಂಡ ನಂತರ ಈಗ ನನ್ನ ಸರದಿ, ಜವಾಬ್ದಾರಿ ನಿಭಾಯಿಸೋದ್ರದ್ದು. ಮಗಳ ಪಾಲನೆ ಪೋಷಣೆ ಮಾಡಿ.
1: ನಾವು ನಿರ್ಧಾರ ಮಾಡಿದೀವಿ, ನನ್ನ ಮದುವೆ ವಿಚಾರ ಮಾತಾಡೋದು 18 ವರ್ಷ ವಯಸ್ಸಾದ ನಂತರನೇ. ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಮಕ್ಕಳ ಸಂತೋಷದ ಯೋಜನೆ ಮಾಡಿರಿ. ಸರಿಯಾದ ವಯಸ್ಸಿನಲ್ಲಿ ಮದುವೆ ಮಾಡಿದರೆ ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
3: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಡೆಲಿವರಿಗಾಗಿ ಹಾಸ್ಪಿಟಲ್ ಹೋಗ್ತಾ ಇದೀಯಾ?
1: ಹೌದು ಆಂಟಿ.
0: ಎಲ್ಲ ಸರಿಯಾಗುತ್ತೆ, ನೀನು ಬರೀ ಮೊದಲನೇ ತಾಸನ್ನ ನೆನಪಿಟ್ಕೋ.
2: ಮೊದಲ ತಾಸು ನೆನಪಿದೆಯಾ?
1: ಹೌದು ಆಶಾ ಸಿಸ್ಟರ್,
3: ಮೊದಲನೇ ತಾಸು
4: ಕುಡಿಸಿದಾಳೆ ಅಮ್ಮ, ಕುಡಿಸಿದಾಳೆ.
5: ಮೊದಲ ಒಂದು ತಾಸಿನಲ್ಲಿ ತಾಯಿಯ ಮೊದಲ ಹಾಲು ಮಗುವನ್ನ ಬಲಿಷ್ಠವಾಗಿರೋ ಹಾಗೆ ಮಾಡುತ್ತೆ ರೋಗಗಳನ್ನ ಎದುರಿಸೋದಕ್ಕೆ. ಏನಂತೀರಾ? ತಾಯಿಯ ಹಾಲು ಲಾಭ ಬಹುಪಾಲು.
6: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
7: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ಅಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
2: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಗುಡ್ಡಿ, ಯಾರ ಜೊತೆ ಚಾಟಿಂಗ್ ಮಾಡ್ತಿದ್ಯಾ?
1: ಮಾಮಾ, ನೋ ಶೇರಿಂಗ್.
0: ಏನಾದ್ರೂ ಸ್ಪೆಷಲ್? ಹಾ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಕೆವೈಸಿಗಾಗಿ. ಹತ್ತು ನಿಮಿಷ ಕೊಡಿ.
1: ಯಾರು?
0: ಬ್ಯಾಂಕ್ ಕೆವೈಸಿ ಅಪ್ಡೇಟ್ಗಾಗಿ ಅಕೌಂಟ್ ನಂಬರ್, ಪಿನ್ ಹಾಗೂ ಓಟಿಪಿ ಕೇಳಿದ್ರು.
1: ನೀವು ಕೊಟ್ಬಿಟ್ರ? ನಮ್ಮ ಪರ್ಸನಲ್ ವಿಷಯಗಳನ್ನು ಯಾರಿಗೂ ಶೇರ್ ಮಾಡದೆ ಇದ್ದಾಗ ನಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಯಾಕೆ ಶೇರ್ ಮಾಡ್ಲಿ?
0: ಸ್ಮಾರ್ಟ್ ಗರ್ಲ್.
1: ನೆನ್ಪಿರ್ಲಿ ಮಾಮಾ, ಡಿಜಿಟಲ್ ವಹಿವಾಟುಗಳಿಗಾಗಿ ಯಾರಿಗೂ ನಿಮ್ಮ ಬ್ಯಾಂಕ್ ಅಕೌಂಟ್ ವಿವರಗಳನ್ನು ನೀಡಬೇಡಿ. ಓಟಿಪಿ ಮತ್ತು ಪಿನ್ ನಂಬರ್ ಯಾವತ್ತೂ ಕೊಡಬೇಡಿ. ಯಾವತ್ತೂ ಭರವಸೆಯ ನೆಟ್ವರ್ಕ್ ಅನ್ನೇ ಉಪಯೋಗಿಸಿ.
2: RBI ಹೇಳುತ್ತೆ, ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.

0: ಪೇಮೆಂಟ್ ಫೇಲ್.
1: ಪೇಮೆಂಟ್ ಫೇಲ್ ಆದ್ರೆ ಹಣ ಹೋಗಿಬಿಡ್ತು, ಕಷ್ಟಪಟ್ಟು ಗಳಿಸಿದ್ದು ಹೋಯ್ತು.
2: ಆಗುತ್ತೆ ಮರುಪಾವತಿ, ಚಿಂತಿಸಬೇಡಿ ಅತಿ. ಒಂದು ವೇಳೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಫೇಲ್ ಆದ್ರೆ ಮತ್ತು ಅಕೌಂಟ್ ನಿಂದ ಹಣ ಕಟ್ ಆದ್ರೆ ಬ್ಯಾಂಕ್ ಹಣವನ್ನು ಸಮಯಕ್ಕೆ ಹಿಂತಿರುಗಿಸುತ್ತೆ. ಇಲ್ದಿದ್ರೆ ಪರಿಹಾರ ಶುಲ್ಕದ ಸೌಲಭ್ಯ ಇದೆ, ಇಲ್ಲಾಂದ್ರೆ RBI ಒಂಬಾಡ್ಸ್ಮನ್ ಗೆ ನೀವು ದೂರು ನೀಡಿ. ನನ್ನ ಫೀಸ್ RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಇವತ್ತು ಊಟಕ್ಕೇನ್ ಮಾಡಿದೀಯಾ?
5: ಇವತ್ತು ಸಾರು, ಪಲ್ಯ, ಬಜ್ಜಿ, ಶುಂಠಿ ಚಟ್ನಿ ಮತ್ತೆ ರಾಗಿ ಅಂಬ್ಲಿ.
4: ಅರೆ ಅರೆ, ಇಷ್ಟೊಂದೆಲ್ಲ ಮಾಡ್ಬಿಟ್ಯಾ?
5: ನಿಮಗಾಗಿ ಅಲ್ಲ, ನಮ್ಮ ಮಗಳಿಗಾಗಿ.
4: ಓ,
6: ಆರು ತಿಂಗಳ ನಂತರ ಮಗುವಿಗೆ ತಾಯಿಯ ಹಾಲಿನ ಜೊತೆ ಮನೆ ಊಟ ಉಣಿಸಿ. ಆಗ ಅದು ಚುರುಕು ಮತ್ತು ಆರೋಗ್ಯಶಾಲಿಯಾಗತ್ತೆ. ನೆನಪಿರಲಿ, ಒಂದು ಬಾರಿ ಅಲ್ಲ, 3-4 ಬಾರಿ ಉಣಿಸಿ.
7: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
8: ಈ ಗ್ರಾಮದ ಮಹಿಳೆಯರ ಡಾಕ್ಟರ್ ನಾನು ಮತ್ತು ಸಲಹೆಗಾರ್ತಿ ಕೂಡ, ಹೀಗಾಗಿ ಅವರ ಸಮೃದ್ಧಿಯ ಬಗ್ಗೆ ಯೋಚಿಸ್ತೀನಿ, ಅಲ್ವಾ ಸಿಸ್ಟರ್?
9: ಹಾ, ಅವರಿಗೆ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡೋದಕ್ಕೆ ಸಲಹೆ ಕೊಡ್ತೀವಿ ಮತ್ತು ಗರ್ಭ ನಿರೋಧಕಗಳ ಬಳಕೆಯ ವಿಧಾನಗಳನ್ನ ತಿಳಿಸ್ತೀವಿ.
8: ಯಾಕಂದ್ರೆ ತಾಯಿ ಮಗು ಆರೋಗ್ಯವಾಗಿರಬೇಕು,
9: ನಮ್ಮ ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
10: ಒಂದು ಆರೋಗ್ಯಯುತ ಭವಿಷ್ಯದ ಪ್ಲಾನ್ ಮಾಡಿರಿ, ಡಾಕ್ಟರ್ ಹೇಳಿದ ವಿಧಾನಗಳನ್ನು ಪಾಲಿಸಿ, ಆಗ ಆಗುವುದು ಒಂದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
11: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
9: ಪ್ರತಿ ಕುಟುಂಬವು ಸುಖವಾಗಿದ್ದರೆ ಸಮಾಜವು ಸುಖವಾಗಿರುತ್ತೆ.
8: ಹೌದು, ಹಾಗಾಗಿ ನಾವು ಪ್ರತಿ ಕುಟುಂಬಕ್ಕೂ ಗರ್ಭ ನಿರೋಧಕದ ಬಳಕೆಯ ಪ್ರಯೋಜನಗಳನ್ನ ತಿಳಿಸಿ ಹೇಳ್ತೀವಿ, ಹೀಗಾಗಿ ಪ್ರತಿಯೊಬ್ಬ ತಾಯಿ ಮಗು ಆರೋಗ್ಯವಾಗಿರ್ತಾರೆ. ನಾನೊಬ್ಳು ಆಶಾ ವರ್ಕರ್.
9: ನಾನು ANM. ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
10: ಸಮಾಜದ ಏಳ್ಗೆಗಾಗಿ ನಿಮ್ಮ ಜವಾಬ್ದಾರಿ ನಿರ್ವಹಿಸಿ, ಆಗ ಆಗುವುದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
11: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
12: ಎಲ್ರಿಗೂ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಕುಮಾರೇಶ್. ಟಾಕಿಂಗ್ ಟೈಮ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ನಮ್ಮ ಆರೋಗ್ಯ ಕೈಕೊಟ್ಟಾಗ ಫಸ್ಟ್ ಹೋದೆ ಹಾಸ್ಪಿಟಲ್ಗೆ. ಹಾಸ್ಪಿಟಲ್ಗೆ ಬರೋ ಎಲ್ಲ ಪೇಷಂಟ್ಗಳನ್ನು ನೋಡಿಕೊಂಡು, ಡಾಕ್ಟರ್ ಹತ್ರ ಕರ್ಕೊಂಡು, ಏನು ಸಮಸ್ಯೆ ಅಂತ ಗೊತ್ತಾದಾಗ ನಮ್ಮ ಸೇವೆಯನ್ನು ಮಾಡೋಕೆ ಸದಾ ಸಿದ್ಧರಿರುವ ಬಹು ಅಮೂಲ್ಯ ವ್ಯಕ್ತಿಗಳು ಯಾರಂದರೆ ನರ್ಸ್ಗಳು. ನರ್ಸ್ ಅಂದರೆ ಕೇವಲ ರೋಗಿಯನ್ನು ನೋಡಿಕೊಳ್ಳೋರು ಮಾತ್ರ ಅಲ್ಲ, ಸಹಾನುಭೂತಿ ಮತ್ತು ಮಾನವೀಯತೆಯ ಜೀವಂತ ರೂಪವೇ ನರ್ಸ್ಗಳು. ನರ್ಸ್ ಸೇವೆ ಅಂದರೆ ಕೇವಲ ವೃತ್ತಿಯಲ್ಲ, ಅದು ಮಾನವ ಧರ್ಮ, ಕರ್ತವ್ಯ ಮತ್ತು ಸೇವಾಭಾವದ ಸಂಕೇತ. ಹಾಗಾಗಿ ಆರೋಗ್ಯ ರಕ್ಷಣೆಯಲ್ಲಿ ವೈದ್ಯರ ಜೊತೆಗೆ ಕಾರ್ಯನಿರ್ವಹಿಸುವ ನರ್ಸ್ಗಳು ಈ ಸಮಾಜದ ಅತ್ಯಂತ ಪ್ರಮುಖ ವ್ಯಕ್ತಿಗಳಾಗಿದ್ದಾರೆ. ನರ್ಸ್ಗಳು ಆರೋಗ್ಯ ಸೇವಾ ವ್ಯವಸ್ಥೆಯ ಪ್ರಮುಖ ಆಧಾರ ಸ್ತಂಭಗಳು. ವೈದ್ಯಕೀಯ ಜ್ಞಾನ, ಮಾನವೀಯತೆ, ಸಹನೆ ಮತ್ತು ತ್ಯಾಗವನ್ನ ಒಂದೇ ವೃತ್ತಿಯಲ್ಲಿ ಒಗ್ಗೂಡಿಸುವವರು ನರ್ಸ್ಗಳು. ರೋಗಿಯ ಜನನದಿಂದ ಮರಣದವರೆಗೆ, ಅಸ್ವಸ್ಥತೆಯಿಂದ ಪುನಶ್ಚೇತನದವರೆಗೆ, ಪ್ರತಿಯೊಂದು ಹಂತದಲ್ಲೂ ನರ್ಸ್ಗಳ ಸೇವೆ ಬಹುಮುಖ್ಯವಾದದ್ದು. ನರ್ಸ್ಗಳು ಕೇವಲ ಚಿಕಿತ್ಸೆಯ ಸಹಾಯಕರು ಮಾತ್ರ ಅಲ್ಲ, ರೋಗಿಯ ಜೀವದ ರಕ್ಷಕರು ಹಾಗೂ ಆರೈಕೆದಾರರು.

ರೋಗಿಗಳ ಆರೈಕೆದಾರರಾಗಿ ನರ್ಸ್ಗಳು. ಹೌದು, ನರ್ಸ್ಗಳು ರೋಗಿಯ ದೈನಂದಿನ ಆರೈಕೆಯನ್ನ ನೋಡ್ಕೊಳ್ತಾರೆ. ರೋಗಿಯ ಸ್ವಚ್ಛತೆ, ಆಹಾರ, ವಿಶ್ರಾಂತಿ, ಆರಾಮ ಮತ್ತು ಸುರಕ್ಷತೆಗಾಗಿ ನಿರಂತರವಾಗಿ ಶ್ರಮಿಸ್ತಾ ಇರ್ತಾರೆ. ಕೆಲವು ರೋಗಿಗಳು ನಡೆಯಲು ಸಾಧ್ಯವಾಗದ ಸ್ಥಿತಿಯಲ್ಲಿರ್ತಾರೆ, ಅಂತಹ ರೋಗಿಗಳ ಪ್ರತಿಯೊಂದು ಆರೈಕೆಯನ್ನು ಮಾಡ್ತಾರೆ. ಆಗ ಅವರು ಕೇವಲ ನರ್ಸ್ಗಳ ರೀತಿಯಲ್ಲಿ ಕಾಣಲ್ಲ, ಬದಲಾಗಿ ತಾಯಿಯ ರೀತಿಯಲ್ಲಿ ಕಾಣ್ತಾರೆ.

ಆರೋಗ್ಯ ಸಂರಕ್ಷಕರಾಗಿ ನರ್ಸ್ಗಳು. ಹೌದು, ರೋಗಿಯ ಆರೋಗ್ಯ ಸ್ಥಿತಿಯನ್ನು ನಿತ್ಯ ಗಮನಿಸಿ ಸಣ್ಣ ಬದಲಾವಣೆಯನ್ನು ಗುರುತಿಸಿ ತಕ್ಷಣ ವೈದ್ಯರಿಗೆ ಮಾಹಿತಿ ನೀಡುವ ಕೆಲಸವನ್ನು ನರ್ಸ್ಗಳು ಮಾಡ್ತಾರೆ. ಇದರಿಂದ ಎಷ್ಟೋ ಮಂದಿಯ ಪ್ರಾಣ ಉಳಿಸುವಲ್ಲಿ ಮೊದಲ ಪಾತ್ರವನ್ನು ನರ್ಸ್ಗಳು ಮಾಡಿರ್ತಾರೆ. ಸಂಪರ್ಕ ಸೇತುವೆಯಾಗಿ ರೋಗಿ, ವೈದ್ಯರು ಮತ್ತು ಕುಟುಂಬದವರ ನಡುವಿನ ಸಂವಹನವನ್ನು ಸುಗಮಗೊಳಿಸುವ ಜವಾಬ್ದಾರಿ ನರ್ಸ್ಗಳದ್ದಾಗಿರುತ್ತೆ. ಪ್ರತಿಯೊಂದು ಮಾಹಿತಿಯನ್ನು ರೋಗಿ ಮತ್ತು ಅವರ ಕುಟುಂಬದವರಿಗೆ ನೀಡುವ ಪ್ರಯತ್ನವನ್ನು ನರ್ಸ್ಗಳು ಮಾಡ್ತಾರೆ. ಅಷ್ಟೇ ಅಲ್ಲದೆ ರೋಗಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡುವ ಜೊತೆಗೆ ಅದರ ಪ್ರಯೋಜನವನ್ನು ಪಡೆಯಲು ಸಹಾಯ ಮಾಡ್ತಾರೆ. ಮಾನಸಿಕ ಬೆಂಬಲವನ್ನು ನೀಡ್ತಾರೆ. ಆಸ್ಪತ್ರೆಗೆ ದಾಖಲಾಗುವ ಅನೇಕ ರೋಗಿಗಳಲ್ಲಿ ಭಯ, ಆತಂಕ ಮತ್ತು ನೋವಿರುತ್ತೆ. ಇಂತಹ ಸಂದರ್ಭದಲ್ಲಿ ರೋಗಿಗಳಿಗೆ ಧೈರ್ಯ ತುಂಬುವ ಕೆಲಸವನ್ನು ನರ್ಸ್ಗಳು ಮಾಡ್ತಾರೆ. ಇದರಿಂದ ಎಷ್ಟೋ ರೋಗಿಗಳು ಚಿಕಿತ್ಸೆಗೆ ಉತ್ತಮ ರೀತಿಯಲ್ಲಿ ಸ್ಪಂದಿಸುವ ಜೊತೆಗೆ ಬೇಗ ಗುಣಮುಖರಾಗ್ತಾರೆ. ಆರೋಗ್ಯ ಶಿಕ್ಷಕರಾಗಿ ನರ್ಸ್ಗಳು ಸಾರ್ವಜನಿಕ ಸ್ವಚ್ಛತೆ, ಪೋಷಣೆ, ಲಸಿಕೆ, ರೋಗ ನಿರೋಧಕ ಕ್ರಮಗಳ ಬಗ್ಗೆ ಜಾಗೃತಿ ಮೂಡಿಸ್ತಾರೆ. ಪಲ್ಸ್ ಪೋಲಿಯೋ ಲಸಿಕೆ, ರಕ್ತದಾನ ಶಿಬಿರ, ಶಾಲಾ ಮಕ್ಕಳಿಗೆ ಆರೋಗ್ಯ ಅಭಿಯಾನ ಮುಂತಾದ ಕಾರ್ಯಗಳಲ್ಲಿ ನರ್ಸ್ಗಳು ತಮ್ಮ ಪಾತ್ರವನ್ನು ವಹಿಸ್ತಾರೆ.

ನರ್ಸ್ಗಳ ಕರ್ತವ್ಯಗಳು ದೈಹಿಕ, ಮಾನಸಿಕ ಮತ್ತು ತಾಂತ್ರಿಕ ಅಂಶಗಳನ್ನು ಒಳಗೊಂಡಿರುತ್ತೆ. ತಾಪಮಾನ, ರಕ್ತದೊತ್ತಡ, ನಾಡಿ, ಉಸಿರಾಟ ಪ್ರಮಾಣದ ಪರಿಶೀಲನೆ, ಔಷಧ ನೀಡುವಂಥದ್ದು, ಗಾಯಗಳ ಡ್ರೆಸ್ಸಿಂಗ್ ಮತ್ತು ಸೋಂಕು ನಿಯಂತ್ರಣ, ಶಸ್ತ್ರಚಿಕಿತ್ಸೆಯ ಮೊದಲು ಮತ್ತು ನಂತರ ರೋಗಿಯ ಆರೈಕೆ, ತುರ್ತು ಪರಿಸ್ಥಿತಿಯಲ್ಲಿ CPR ಮತ್ತು ಪ್ರಥಮ ಚಿಕಿತ್ಸೆ ಮುಂತಾದವುಗಳನ್ನು ನರ್ಸ್ಗಳು ಮಾಡ್ತಾರೆ. ವೈದ್ಯಕೀಯ ದಾಖಲೆಗಳ ನಿರ್ವಹಣೆಯನ್ನು ಅತ್ಯಂತ ಕ್ರಮಬದ್ಧವಾಗಿ ಮಾಡ್ತಾರೆ. ನರ್ಸ್ಗಳಿಲ್ಲದೆ ಯಾವುದೇ ಆಸ್ಪತ್ರೆ ಕಾರ್ಯನಿರ್ವಹಿಸುವುದು ಅಸಾಧ್ಯ. ರೋಗಿಯೊಂದಿಗೆ ಅತಿ ಹೆಚ್ಚು ಸಮಯ ಕಳೆಯುವವರು ನರ್ಸ್ಗಳೇ. ಚಿಕಿತ್ಸೆಯ ಯಶಸ್ಸಿಗೆ ನೇರವಾಗಿ ಪ್ರಭಾವ ಬೀರುವವರು ನರ್ಸ್ಗಳೇ. ಆರೋಗ್ಯ ಸೇವೆಯನ್ನು ಮಾನವೀಯವಾಗಿ ಮಾಡುವವರು ನರ್ಸ್ಗಳೇ.

ಆರೋಗ್ಯ ಸೇವೆಯನ್ನು ಮಾಡ್ತಾ ಸಮಾಜಕ್ಕೆ ಬಹು ಅಮೂಲ್ಯ ವ್ಯಕ್ತಿಗಳಾಗಿರುವ ನರ್ಸ್ಗಳ ಜೀವನ ಅಂದುಕೊಂಡಷ್ಟು ಸುಲಭವಿಲ್ಲ. ಅನೇಕ ಕಠಿಣ ಪರಿಸ್ಥಿತಿಯಲ್ಲೂ ತಮ್ಮ ಸೇವೆಯನ್ನು ಮಾಡ್ತಾ ಇರುವ ನರ್ಸ್ಗಳು ತಾವು ಎದುರಿಸುವ ಸವಾಲು ತುಂಬ ಇದೆ. ದೀರ್ಘ ಸಮಯ ನಿಂತು ಕೆಲಸ, ಭಾರ ಎತ್ತುವಂಥದ್ದು, ನಿದ್ರೆಯ ಕೊರತೆ ಮುಂತಾದ ಸವಾಲುಗಳನ್ನು ನರ್ಸ್ಗಳು ಎದುರಿಸ್ತಾ ಇರ್ತಾರೆ. ಆಸ್ಪತ್ರೆ ಅಂತ ಹೇಳಿದಾಗ ಅಲ್ಲಿ ಎಲ್ಲೋ ಕಣ್ಮುಂದೆ ಕಾಣ್ತಾ ಇರುತ್ತೆ. ರೋಗಿಗಳ ಮರಣ, ನೋವು ಮತ್ತು ಕುಟುಂಬದ ದುಃಖವನ್ನು ನಿತ್ಯ ನೋಡ್ತಾ ಇರ್ತಾರೆ. ಈ ಎಲ್ಲ ಚಿತ್ರಣಗಳ ನಡುವೆ ಮಾನಸಿಕವಾಗಿ ಎಲ್ಲೂ ಕುಗ್ಗದೆ ತಮ್ಮ ಸೇವೆಯನ್ನು ಮಾಡ್ತಾ ಇರ್ತಾರೆ ನರ್ಸ್ಗಳು. ಅಧಿಕ ಕೆಲಸದ ಒತ್ತಡ, ಕಡಿಮೆ ವಿಶ್ರಾಂತಿ, ಹೆಚ್ಚು ಕೆಲಸ ಮಾಡಿದರೂ ಅಷ್ಟೇ ವೇತನ, ಕೈಗೆ ಸಿಗೋ ವೇತನ ಕುಟುಂಬ ನಿರ್ವಹಣೆಗೂ ಸಾಕಾಗದೇ ಇರುವ ಪರಿಸ್ಥಿತಿ, ಇದೆಲ್ಲದರ ನಡುವೆ ತಮ್ಮ ಕರ್ತವ್ಯವನ್ನು ಯಾವತ್ತೂ ನರ್ಸ್ಗಳು ಮರೆಯೋದಿಲ್ಲ. ಸೋಂಕು ರೋಗಗಳು, ರಾಸಾಯನಿಕ ಔಷಧಿಗಳು, ಮಾನಸಿಕ ಹಿಂಸೆ ಮುಂತಾದವುಗಳ ನಡುವೆ ಕೆಲಸ ಮಾಡುವ ಅನಿವಾರ್ಯತೆ, ಕೆಲವೊಮ್ಮೆ ಬದಲಾದ ಶಿಫ್ಟ್ಗಳಿಂದ ತಮ್ಮ ಕೌಟುಂಬಿಕ ಜೀವನಕ್ಕೂ ತೊಂದರೆ ಆಗ್ತಾಯಿದ್ರು, ಅದೆಲ್ಲವನ್ನು ಸಹಿಸಿಕೊಂಡು ಆರೋಗ್ಯ ಸೇವೆಯಲ್ಲಿ ತೊಡಗಿಕೊಳ್ತಾರೆ. ನರ್ಸ್ಗಳ ಸೇವೆ ಆರೋಗ್ಯ ಕ್ಷೇತ್ರದ ಹೃದಯ ಭಾಗ. ಮಾನವೀಯತೆ, ಸಮರ್ಪಣೆ ಮತ್ತು ವೃತ್ತಿಪರತೆಯ ಅತ್ಯುತ್ತಮ ಉದಾಹರಣೆ. ರೋಗಿಯ ದೈಹಿಕ ಆರೋಗ್ಯ ಜೊತೆಗೆ ಮಾನಸಿಕ ಹಾಗೂ ಭಾವನಾತ್ಮಕ ಬೆಂಬಲವನ್ನು ನೀಡುವಲ್ಲಿ ನರ್ಸ್ಗಳ ಪಾತ್ರ ಅಪಾರವಾಗಿದೆ. ವೈದ್ಯರು ನೀಡುವ ಚಿಕಿತ್ಸೆ ಯಶಸ್ವಿಯಾಗಲು ನರ್ಸ್ಗಳ ನಿತ್ಯ ಶ್ರಮ, ಕಾಳಜಿ ಮತ್ತು ಜವಾಬ್ದಾರಿ ಅನಿವಾರ್ಯವಾಗಿದೆ. ನರ್ಸ್ಗಳು ಆರೋಗ್ಯ ಕ್ಷೇತ್ರದ ಮೌನ ಶಕ್ತಿಗಳು. ಅವರ ಸೇವೆ, ತ್ಯಾಗ ಮತ್ತು ಸಹನೆ ಸಮಾಜಕ್ಕೆ ಅಮೂಲ್ಯವಾದ ಕೊಡುಗೆಯಾಗಿದೆ. ಆದ್ದರಿಂದ ನರ್ಸ್ಗಳ ಸೇವೆಯನ್ನು ಕೇವಲ ವೃತ್ತಿಯೆಂದು ಭಾವಿಸದೆ ಸಮಾಜದ ಹಿತಕ್ಕಾಗಿ ಸಮರ್ಪಿತವಾದ ಮಹಾನ್ ಸೇವೆ ಅಂತ ಪರಿಗಣಿಸಬೇಕು. ಅವರಿಗೆ ಅಗತ್ಯವಾದ ಗೌರವ ಬೆಂಬಲವನ್ನು ನೀಡಬೇಕು. ನರ್ಸ್ಗಳ ಸೇವೆಯಿಲ್ಲದೆ ಸಮರ್ಥ ಮತ್ತು ಮಾನವೀಯ ಆರೋಗ್ಯದ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳುವುದಕ್ಕೂ ಸಾಧ್ಯ ಇಲ್ಲ ಅಲ್ವಾ?

0: ಇದಾಗಿತ್ತು ಈ ವಾರದ ಟಾಕಿಂಗ್ ಟೈಮ್. ಮುಂದಿನ ವಾರ ಇನ್ನೊಂದು ಟಾಪಿಕ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಮುಗಚ ಐಕೋಪಿಯನೋ ಉಜ್ರೆ SDM ಕಾಲೇಜಿಚೆ ಸಮುದಾಯ ರೇಡಿಯೋ ನಿನಾದ 90.4 FM. ಸರ್ ಐಕೋಪ್ಯಾಂಗ್ ಮೊಗಾಸು ನಮಸ್ಕಾರ. ಅತಾಮಿ ಐಕೋವ್ಯಾ ಕೊಂಗ್ನಿಪದ ಕೊಂಗ್ನಿನಾದ್ ಕಾರ್ಯಕ್ರಮ.

0: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
1: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ. ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
3: PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
1: ಕೇಳಿ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
1: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
3: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in. ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.

0: ಅನಿವಾರ್ಯ.
1: ನೆನಪಿರಲಿ, ಲೈಂಗಿಕ ರೋಗಗಳು ಹಾಗೂ ಜನನಾಂಗ ಮಾರ್ಗ ಸೋಂಕುಗಳು ಎಚ್ಐವಿ ಸೋಂಕಿಗೆ ದಾರಿ ಮಾಡಿಕೊಡುವುದು.
2: ನಿಮ್ಮ ಹಾಗೂ ನಿಮ್ಮ ಸಂಗಾತಿಯ ಪರೀಕ್ಷೆ ಮತ್ತು ಚಿಕಿತ್ಸೆಗಳು ಅಗತ್ಯ

0: ಮುಟ್ಟೋದ್ರಿಂದ
1: ಬರೋದಿಲ್ಲ,
0: ಕೈ ಕುಲ್ಕೋದ್ರಿಂದ
1: ಬರೋದಿಲ್ಲ,
0: ಹಪ್ಕೊಳ್ಳೋದ್ರಿಂದ
1: ಬರೋದಿಲ್ಲ,
0: ಮುದ್ದು ಮಾಡೋದ್ರಿಂದ
1: ಬರೋದಿಲ್ಲ,
0: ಜೊತೆಲೆ ಊಟ ಮಾಡೋದ್ರಿಂದ
1: ಬರೋದಿಲ್ಲ,
0: ಸೊಳ್ಳೆ ಕೀಟ ಕಚ್ಚೋದ್ರಿಂದ
1: ಬರೋದಿಲ್ಲ,
0: ಜೊತೆಯಾಗಿ ಓದೋದ್ರಿಂದ ಕೆಲಸ ಮಾಡೋದ್ರಿಂದ
1: ಬರೋದಿಲ್ಲ,
0: ಕೆಮ್ಮು ಸೀನೋದ್ರಿಂದ
1: ಬರೋದಿಲ್ಲ,
0: ಒಂದೇ ಶೌಚಾಲಯ ಬಳಸೋದ್ರಿಂದ
1: ಬರೋದಿಲ್ಲ.
0: ಅಯ್ಯೋ ಏನು ಬರೋದಿಲ್ಲ,
2: HIV AIDS ಬರೋದಿಲ್ಲ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತ

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಇವತ್ತು ನಮ್ ಪ್ರೋಗ್ರಾಮ್ ಅಲ್ಲಿ ಹೆಲ್ತಿ ಫುಡ್ ನಮ್ ಜೀವನಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳೋಣ ಬನ್ನಿ. ಈಗಿನ ಬ್ಯುಸಿ ಜೀವನದಲ್ಲಿ ಜನ ಯಾವುದಕ್ಕೂ ಹೆಚ್ಚು ಟೈಮ್ ಕೊಡಲ್ಲ, ಎಲ್ಲವೂ ಫಾಸ್ಟ್ ಆಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದೇ ಕಾರಣದಿಂದ ಜನ ಫಾಸ್ಟ್ ಫುಡ್ ಕಡೆಗೆ ಹೆಚ್ಚು ವಾಲ್ತಿರೋದು. ಆದ್ರೆ ಇದೇ ಫಾಸ್ಟ್ ಫುಡ್ ನಮ್ ಜೀವನಕ್ಕೆ ಯಾವ ರೀತಿ ಪರಿಣಾಮ ಬೀರುತ್ತೆ ಮತ್ತೆ ಹೆಲ್ತಿ ಫುಡ್ ಕಡೆ ಯಾಕೆ ಹೆಚ್ಚು ಫೋಕಸ್ ಮಾಡ್ಬೇಕು ಅನ್ನೋದನ್ನ ನಾನಿವತ್ತು ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನ್ ನಿಮ್ಮ ಆರ್ಜೆ ಹರ್ಷಿತ ಶಿಶಿಲಾ. ನಾವಾಗ್ಲೇ ಫಾಸ್ಟ್ ಫುಡ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ? ಫಾಸ್ಟ್ ಫುಡ್ ಅಂದ್ರೆ ಈ ನೂಡಲ್ಸ್, ಮ್ಯಾಗಿ, ಗೋಬಿ ಮಂಚೂರಿ, ಫ್ರೈಡ್ ರೈಸ್, ಹೀಗೆ ಇನ್ನೂ ಹೇಳ್ತಾ ಹೋದ್ರೆ ತುಂಬಾ ಇದೆ. ಇದನ್ನ ತುಂಬಾ ಇಷ್ಟಪಟ್ಟು ತಿನ್ನೋರು ನಮ್ಮಲ್ಲಿ ಬಹಳ ಜನ ಇದ್ದಾರೆ. ಆದ್ರೆ ಇದು ಎಷ್ಟು ಅನ್ಹೆಲ್ದಿ ಅಂದ್ರೆ, ನೂಡಲ್ಸ್ ನ ಒಂದು ಪೀಸ್ ಹೊಟ್ಟೆಯಲ್ಲಿ ಕರಗೋಕೆ ಸುಮಾರು ಗಂಟೆಗಳೇ ಬೇಕು. ಬರೀ ಇಷ್ಟೇ ಅಲ್ಲ, ಇದರಲ್ಲಿ ಹಾಕಿರುವಂತ ಕಲರ್ಸ್, ಟೇಸ್ಟಿಂಗ್ ಪೌಡರ್ ಮತ್ತೆ ಕೆಲವು ಮಸಾಲಾಸ್ ನಮ್ಮ ಆರೋಗ್ಯನ ಕೆಡಿಸುತ್ತೆ. ಅಲ್ದೆ ಇಂತಹ ಕಲರ್ಸ್ ಕ್ಯಾನ್ಸರ್ಗೆ ಕೂಡ ಕಾರಣ ಆಗುತ್ತೆ ಅಂತ ಸೈಂಟಿಸ್ಟ್ ಹೇಳ್ತಾರೆ. ಫಾಸ್ಟ್ ಫುಡ್ ಮೇಲೆ ಕಂಪ್ಲೀಟ್ ಆಗಿ ಅವಲಂಬನೆ ಆಗಿರೋರು ಖಂಡಿತ ತಮ್ಮ ಅಭ್ಯಾಸನ ಬದಲಿಸಿಕೊಳ್ಳಲೇಬೇಕು. ಹಾಗಾದ್ರೆ ಯಾವ್ದೆಲ್ಲ ಫುಡ್ ಆರೋಗ್ಯಕ್ಕೆ ಒಳ್ಳೇದು ಅಂತ ಮುಂದಿನ ಲಿಂಕ್ ನಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಒಂದು ಸಖತ್ ಆಗಿರೋ ಸಾಂಗ್ ನಿಮ್ಗೋಸ್ಕರ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಹೇಳ್ತಾ ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಹೆಲ್ದಿ ಫುಡ್ ತಿನ್ಬೇಕು, ಹೆಲ್ದಿ ಫುಡ್ ತಿನ್ಬೇಕು ಅಂತ ಎಲ್ರು ಹೇಳ್ತಾರೆ. ಆದ್ರೆ ಯಾವ್ದು ಹೆಲ್ದಿ ಫುಡ್ ಅಂತ ಯಾರು ಹೇಳಲ್ಲ. ಬನ್ನಿ ಹಾಗಾದ್ರೆ ನಾನ್ ನಿಮ್ಗೆ ಇವತ್ತು ಯಾವ್ದೆಲ್ಲ ಹೆಲ್ದಿ ಫುಡ್ ಮತ್ತೆ ಅದರ ಲಾಭ ಏನು ಅಂತ ಹೇಳ್ತೀನಿ. ನಾವು ತಿನ್ನೋ ಆಹಾರದಲ್ಲಿ ಮುಖ್ಯವಾಗಿ ಇರಬೇಕಾದದ್ದು ಹಣ್ಣು ಮತ್ತೆ ತರಕಾರಿಗಳು, ಅದ್ರ ಜೊತೆಗೆ ಸೊಪ್ಪುಗಳು. ಇವುಗಳಲ್ಲಿ ಹೆಚ್ಚು ಖನಿಜ ಮತ್ತೆ ವಿಟಮಿನ್ ಲಭ್ಯ ಇರೋದ್ರಿಂದ ಇದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಮತ್ತೆ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸುತ್ತೆ. ಜೊತೆಗೆ ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ. ಮುಖ್ಯವಾಗಿ ತರಕಾರಿಗಳನ್ನ ಪ್ರತಿನಿತ್ಯ ಸೇವಿಸುವುದರಿಂದ ರಕ್ತಹೀನತೆ ಕಡಿಮೆಯಾಗುತ್ತೆ, ಜೊತೆಗೆ ಎಲುಬುಗಳನ್ನು ಕೂಡ ಬಲಪಡಿಸುತ್ತೆ. ಇನ್ನು ಧಾನ್ಯಗಳನ್ನ ಪ್ರತಿದಿನ ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ನಿಯಂತ್ರಣಕ್ಕೆ ಬರುತ್ತೆ, ಅಲ್ಲದೆ ದೇಹಕ್ಕೆ ಶಕ್ತಿ ಕೂಡ ಬರುತ್ತೆ. ಮುಂದೆ ಹಾಲು ಮತ್ತೆ ಅದರ ಉತ್ಪನ್ನಗಳು, ಅಂದ್ರೆ ಈ ಮೊಸರು, ತುಪ್ಪ, ಬೆಣ್ಣೆ, ಮಜ್ಜಿಗೆ ಇದೆಲ್ಲ ಇದೆಯಲ್ಲ, ಇದು ಹಾಲಿನ ಉತ್ಪನ್ನ. ಇವೆಲ್ಲ ದೇಹಕ್ಕೆ ಅಗತ್ಯವಾಗಿರುವಂತಹ ಕ್ಯಾಲ್ಸಿಯಂ ಜೊತೆ ಪ್ರೋಟೀನ್ ಅನ್ನ ಸಹ ನೀಡುತ್ತೆ. ಇದೆಲ್ಲ ಸಿಗೋದ್ರಿಂದ ನಮ್ಮ ಎಲುಬು ಸ್ಟ್ರಾಂಗ್ ಆಗಿರುತ್ತೆ. ನಮ್ಗೆ ಯಾವಾಗ್ಲಾದ್ರೂ ಬಾಯಾರಿಕೆ ಆದ್ರೆ ಅಂಗಡಿಗೆ ಹೋಗಿ ಕೂಲ್ ಡ್ರಿಂಕ್ಸ್ ಕುಡಿತೀವಿ. ಕೂಲ್ ಡ್ರಿಂಕ್ಸ್ ಅಂದ್ರೆ ಏನು? ಸಕ್ಕರೆ ಜೊತೆ ಕಲರ್ ಮಿಕ್ಸ್ ಮಾಡಿರುವಂತಹ ಜ್ಯೂಸ್. ಇದನ್ನೆಲ್ಲ ಕುಡಿತೀವಿ, ಆದ್ರೆ ಅದರ ಬದಲಾಗಿ ನಾವ್ ಫ್ರೆಶ್ ಆಗಿರುವಂತಹ ಎಳನೀರು ಕುಡಿಬಹುದು. ಇದು ದೇಹವನ್ನ ಹೈಡ್ರೇಟ್ ಆಗಿಡೋದ್ರ ಜೊತೆಗೆ ದಣಿವು ಸಹ ಕಡಿಮೆ ಮಾಡುತ್ತೆ. ಜೊತೆಗೆ ಇದರಲ್ಲಿ ನೈಸರ್ಗಿಕವಾದಂತಹ ಶುಗರ್ ಇರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶೀಲ. ಈಗೀಗ ಆರೋಗ್ಯಕರ ಆಹಾರಕ್ಕಿಂತ ಆರೋಗ್ಯಕರ ಜೀವನಕ್ಕಿಂತ ತೋರ್ಪಡಿಕೆ ಆಹಾರ ಪದ್ಧತಿ ಎಲ್ರಿಗೂ ಇಷ್ಟ ಆಗುತ್ತೆ. ಆದ್ರೆ ಅದರಿಂದ ಆಗೋ ಪರಿಣಾಮ ಮಾತ್ರ ಯಾರಿಗೂ ಗೊತ್ತಿಲ್ಲ. ಜಂಕ್ ಫುಡ್ ನಿಂದಾಗೋ ಸಮಸ್ಯೆಗಳಿಗೆ ಒಂದು ರಿಯಲ್ ಎಕ್ಸಾಂಪಲ್ ನ ನಾನು ಕೊಡ್ತೀನಿ. ಅದು ಏನಪ್ಪ ಅಂದ್ರೆ, ಗುಜರಾತ್ ನ ಅಹಮದಾಬಾದ್ ನಲ್ಲಿನ 20 ವರ್ಷದ ಯುವಕ ತರಕಾರಿ ಮತ್ತೆ ಮನೆ ಊಟನ ಬಿಟ್ಟು ದಿನಾಲು ಪಿಜ್ಜಾ, ಸ್ಯಾಂಡ್ವಿಚ್, ಬರ್ಗರ್ ಹೀಗೆ ಫಾಸ್ಟ್ ಫುಡ್ ಗಳನ್ನ ತಿನ್ನೋ ಅಭ್ಯಾಸ ಮಾಡ್ಕೊಂಡಿದ್ದ. ಸಮಯ ಹೋದಂತೆ ಅವನಲ್ಲಿ ಸಮಸ್ಯೆಗಳು ಎದುರಾಗುತ್ತೆ, ತೂಕ ಹೆಚ್ಚಾಗಿ ಬೊಜ್ಜು ಕೂಡ ಕಾಣಿಸ್ಕೊಳ್ಳುತ್ತೆ, ಜೊತೆಗೆ ರಕ್ತದಲ್ಲಿರೋ ಸಕ್ಕರೆ ಮಟ್ಟ ಹೆಚ್ಚಾಗಿ ಬಾಲ್ಯದಲ್ಲೇ ರಕ್ತದೊತ್ತಡ ಮತ್ತೆ ಮಧುಮೇಹಕ್ಕೆ ತುತ್ತಾಗ್ತಾನೆ. ಅಲ್ಲದೆ ಜಂಕ್ ಫುಡ್ ನ ನಿರಂತರ ಸೇವನೆಯಿಂದಾಗಿ ಆತನ ಮೆದುಳು ಸ್ವಾಸ್ಥ್ಯ ಕಳೆದುಕೊಂಡು ಆತ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾನೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡಿದಾಗ ಅವನ ಆಹಾರದಲ್ಲಿನ ಪೋಷಕಾಂಶಗಳ ಕೊರತೆ ಅಂತ ತಿಳಿದು ಬರುತ್ತೆ. ಇಷ್ಟೆಲ್ಲಾ ಸಮಸ್ಯೆ ಇದೆ ಅಂತ ಗೊತ್ತಿದ್ರು ಆ ಜಂಕ್ ಫುಡ್ ತಿನ್ಬೇಕಾ? ಖಂಡಿತ ಇಲ್ಲ. ಅದನ್ನೆಲ್ಲ ನಮ್ಮ ನಾಲ್ಕೆಯಿಂದ ದೂರ ಇಟ್ಟು ಒಳ್ಳೆ ಪೌಷ್ಟಿಕಯುಕ್ತ ಆಹಾರನ ಮಾತ್ರ ಸೇವಿಸಬೇಕು. ಇದ್ರ ಬಗ್ಗೆ ಇನ್ನಷ್ಟು ಹೇಳ್ತೀನಿ, ಆದ್ರೆ ಈಗ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣ. ಅಲ್ಲಿ ತನಕ ಒಂದು ಸಾಂಗ್ ಕೇಳ್ಕೊಂಡ್ ಬನ್ನಿ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶೀಲ.
1: ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಕಾರ್ಯಕ್ರಮದ ಕೊನೆ ಹಂತದಲ್ಲಿ ನಾವಿದ್ದೀವಿ. ಪೌಷ್ಟಿಕ ಆಹಾರನ ಸೇವಿಸೋದ್ರಿಂದ ಒಂದು ಹೆಲ್ದಿ ಲೈಫ್ ನಮ್ದಾಗತ್ತೆ. ನಾವು ತಿನ್ನೋ ಫುಡ್ ಕೇವಲ ನಾಲ್ಕಿಗೆ ಮಾತ್ರ ರುಚಿಯಾಗಿದ್ರೆ ಸಾಲಲ್ಲ, ಅದು ಆರೋಗ್ಯಕ್ಕೂ ಉತ್ತಮವಾಗಿರ್ಬೇಕು. ಸೊ ಹೇಗೆ ಇರಿ, ಎಲ್ಲೇ ಇರಿ, ಯಾವಾಗ್ಲೂ ಹೆಲ್ದಿ ಫುಡ್ ತಿಂತ ಆರೋಗ್ಯವಾಗಿರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸತಿ ಹೊಸ ವಿಷಯದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಇನಿತ ತುಳು ಕಾರ್ಯಕ್ರಮಡು ತುಳುನಾಡದ ಉಡಲ್ ದಿಂಜಿನ ನೆಲ ಜಲ ಈ ಇಸೇವಾದ ಪಾತೆರ್ನ ಡಾಕ್ಟರ್ ಆಕಾಶ್ ರಾಜ್ ಸಂತೆಕಟ್ಟೆ ಮೇರ್ನ ಪಾತೆರಗು ಕೆಬಿಯಾಕ
1: ಮೇ ತಿಂಗಳು ಏನೋ ಒಂದು ಸರಿ ಎಫ್ ಎಂ ರೇಡಿಯೋಕ್ಕೆ ಏನೋ ಒಂದು ಉಪ್ಪನಾಗ ಒಂಜಿ ತುಳುಟು ಒಂಜಿ ಕಾರ್ಯಕ್ರಮ ಕಜ್ಜ ನಡತಂದಿತ್ತಂಡು ಅವೇಟ್ಟು ಆ ಕಾರ್ಯಕ್ರಮ ನಡೆದು ಕೊರ್ಪನಾರು ಈ ವರ್ಷದ ಶೆಕೆ ಎಂಚ ಉಂಡು ಈ ವರ್ಷ ನೀರದ ಸಮಸ್ಯೆ ಎಂಚ ಉಂಡು ಪಂಡದು ಮಾತೆರಡೆಲ್ಲ ಒಂಜಿ ಫೋನದ ಮೂಲಕ ತೆರಿಪಾಲೆ ಪಂಡದು ಒಂಜಿ ಅಭಿಪ್ರಾಯಕ್ಕೆ ಏನೊಂದಿತ್ತಿರು ಒರಿಯೊರಿ ಕಾಲ್ ಮಲ್ತದ ಅಕ್ಕಲಕ್ಕಲ್ನ ಸಮಸ್ಯೆಲೇನು ಬಂಗ ನಮ್ಮ ತುಳುನಾಡು ದಾದ ಸಮಸ್ಯೆಲುಂಡು ಭಂಗ ಉಂಡವೇನು ಪನೊಂದಿತ್ತೇರು ಕೆಲವರು ಪನೊಂದಿತ್ತೇರು ರಾತ್ರಿ ಲಕ್ಕದು ಮಧ್ಯರಾತ್ರಿಗೆ ಎಂಕಲ ನೀರು ದಿಂಜಾದಿಂಡ ಆ ನೀರಡು ರಡ್ಡು ದಿನ ನಮ್ಮ ದಿನದೆಪ್ಪೊಡಿತ್ತೆ ಮೇ ಜೂನ್ ಪನ್ಪುನು ಪಂಡದು ನನ್ನ ಕೆಲವರು ಕೂಡ ಹೆಂಕ ನೀರಿಜ್ಜಾಂಡು ಬರಿತ ಇಲ್ಲಾಡ್ದು ಒಂಜಿ ಬಕೆಟ್ ನೀರು ಸಾಲಗೆತ್ತೊಂಡೆ ಬೊಕ್ಕ ಯಾನ್ ಅವೇ ನೀನು ಪಿರಕೊರುಡು ಪಣ್ಪುನ್ ಪಂಡಿರು ನನ್ನ ಕೆಲವರನ್ನ ಕಂಪ್ಲೇಂಟು ಯಾನು ಮೀ ಒಂದು ಆಫೀಸಿಗೆ ಪೋಂದಲ್ಲ ನೀರದ ಸಮಸ್ಯೆ ಕೆಲವರು ಯಾನು ಆಫೀಸುಡು ಮೀ ಒಂದಲ್ಲ ಬೊಕ್ಕ ಕೆಲವರು ಪನ್ನೊಂದಲ್ಲರು ಎಂಕಲೇಗ ಯಾನು ಎಂಕಲ್ನ ಎಲ್ಲಾಡು ಅಡುಗೆ ಮಲ್ತೊಂದಿಜ್ಜ ಎಂಕಲ್ ಹೋಟೆಲ್ಡೆ ಒಣಸು ಮಲ್ತೊಂದಿಲ್ಲ ಇಂಚಿನ ಘಟನೆಯಲ್ಲಿ ಇನಿ ನಮ್ಮ ತುಳುನಾಡದ ಸಿಟಿಟು ಅನುಭವಕ್ಕೆ ಬರುವೊಂದುಂಡು ವರ್ಷ ಕರೆಯಲೆಕ್ಕನೇ ಒಂದು ಜಾಸ್ತಿ ಆವೊಂದುಂಡು ಐಟು ಈತ ಜನತ ಒಂಜಿ ಫೋನಡು ಒಂಜಿ ವ್ಯಕ್ತಿ ಮಲ್ತನ ಫೋನ್ ಕಾಲ್ ಎಂಕ ಬಾರಿ ಒಂಜಿ ಒಂತ ವಿಶೇಷವಾದ ಬೇಜಾರಾಪಿಲೆ ಕಾಂಡು ಆ ಮನುಷ್ಯ ದಾದ ಪಂಡೇರು ಪಂಡ ಯಾನು ಬೈಯಾಗ ಆಫೀಸ್ ಬಿಡ್ದು ಇಲ್ಲಾಗ ಬನ್ನಾಗ ರಡ್ ಬಿಸ್ಲರಿ ಬಾಟ್ಲು ಪತ್ತೊಂದು ಬರ್ಪೆ ಅವೇನು ಯಾನು ಮನದಾನೆ ಕಾಂಡೆಗು ಬಾತ್ರೂಮ್ಗೆ ಕನತ ದೀಪ ಕಾಂಡೆ ಎಂಕ ಟಾಯ್ಲೆಟ್ಗು ಬಿಸ್ಲರಿದ ನೀರಿತ್ತ ಸುಮಾರು ದಿನಾಂಡು ಎಂಕ್ಲೆಗು ನೀರಿದ ಭಾರೀ ಸಮಸ್ಯೆ ಸೊ ಮಾತೆರ್ಲ ಈ ವಿಷಯ ಪಾತೆರ್ನಾಗ ವಿನಿಮಯ ವಿಚಾರ ವಿನಿಮಯ ಮಲ್ಪನಾಗ ಮಾತೆರ್ನ ಮಾತೆರ್ಲ ಒಂಜಿ ವಿಚಾರ ಮಾತೆರ್ಲ ಬಂದಿದ್ದೀರಿ ನಗರಸಭೆ ದಕ್ಕಲ್ಲಿ ನಗರಪಾಲಿಕೆ ದಕ್ಕಲ್ಲಿ ಅತ್ತಂಡ ಸರ್ಕಾರ ನೆಕ್ಕ

ಸಾಂವಿಧಾನಿಕ ವಿಶ್ಲೇಷಣೆಡು ಪೂರ ದಾದಾಪನಂದಲ್ಲಿ ಇರಪಂಡ ಪ್ರತಿ ವರ್ಷ 0.7 mm ದಾತ್ ಅಂತರ್ಜಲದ ಮಟ್ಟ ಕಮ್ಮಿ ಆವೊಂದುಂಡು, ನೀರದ ಮಟ್ಟ ಭೂಮಿಡು ಕಮ್ಮಿ ಆವೊಂದುಂಡು ಪಂಡದ ಅಂಚಾಂಡ ಈತ ಬರ್ಸ ಬರ್ಪುಂಡು, ಈ ಬರ್ಸದ ನೀರು ಓಡೆಗೆ ಪೋಪುಂಡು ಪನ್ಪುನಲ್ಲ ಒಂಜಿ ಪ್ರಶ್ನೆ. ನಮ್ಮನ್ನ ಭೂಮಿದ ರಚನೆ ಲಾಯ್ಕೊಂಜಿ ಕಾರಣ ನಮ್ಮನ್ನ ಗಟ್ಟಿ ಮಣ್ಣು. ಈ ಗಟ್ಟಿ ಮಣ್ಣಡು ನೀರು ಪಕ್ಕ ಹಿಂಗದು ಪೋಪುಜಿ ಅವೆತ ಒಟ್ಟುಗೋಯ್ತ ಸರಿಯಾದ ಬರ್ಸ ಒಂದಿಜ್ಜಿ. ಬರ್ಸ ಆಂಡಲ ಅತಿ ಬರ್ಸ ಒಂದುಂಡು, ಒಂಜೇ ಸರಿ ಬಳ್ಳ ಬರೊಂದುಂಡು. ಈ ಬಳ್ಳ ಬರ್ಸಾಗ ನಮ್ಮ ದಾದ ವ್ಯವಸ್ಥೆ ಮಲ್ತದ ಒಂಜೇ ಸರಿ ಸೀದ ಪೋದು ಸಮುದ್ರಕ್ಕೆ ಸೇರಡು ಪಂಡದ ಸಾದಿ ಮಲ್ತು ಬಿಡ್ತ ನಮ್ಮ ಇತ್ತದ ನಮ್ಮನ್ನ ಲೈಫ್ ಸ್ಟೈಲ್ ಅಂಚ ಉಂಡು. ಅಂಚಾದೆಂಚಿನಾತುಂಡು ಬತ್ತನ ಬರ್ಸದ ನೀರು ಭೂಮಿಗೆ ಹಿಂಗೊಂದಿಜ್ಜಿ, ಭೂಮಿ ನುಂಗೊಂದುಂಡು, ಭೂಮಿ ದಿನಕ್ಕೆ ದಿನ ಡ್ರೈ ಆವೊಂದುಂಡು. ನಮ್ಮನ ಗಮನಗವು ಬರ್ರ ದುಂಬು ನಮಾವೇನೆ ಎಚ್ಚರ ಆಯುಜಂದಾಂಡ. ಉಂದು ಎಲ್ಲ ಎಂಕ್ಲೆಗ್ ಮಲ್ಲ ಸಮಸ್ಯೆ ಖಂಡಿತವಾದ ಆಪುಂಡು. ನಮ್ಮನ ಲೈಫ್ ಸ್ಟೈಲ್ ನೆಕ್ಕು ವಾರೀತಿ ಕಾರಣ ಆಪುಂಡು ಅಂದ್ಯಾನು ಕೆಲವು ಉದಾಹರಣೆಲೆ ಪನ್ಪೆ. ನಮ್ಮ ಒಂಜಿ 10 cents ಜಾಗದ ತುಂಬ ಊರುಡು, 4 cents ಇಲ್ಲಿ ಕಟ್ಟುಬ, 5 cents ಒರೀನ ಜಾಗಡು ಪುರ್ಲು ಮಲ್ತು ಸಿಮೆಂಟ್ ಪಾಡ್ದೆ ಕಾಂಕ್ರೀಟ್ ಪಾಡ್ದೆ ಸುತ್ತ ಕಾಂಪೌಂಡ್ ಕಟ್ಟದೆ ಬಂದೋಬಸ್ತ್ ಮಲ್ಪುವ ಇಲ್ಲದ ಸುತ್ತ ಗಿಡ ಬುಡ್ಸಿ ಮುಟ್ಟಡು ಬುಡ್ಸಿ ಪಿಜಿನು ಪುರಿಕಲ್ನ ಕಿರಿಕಿರಿ ಎರೆಗಾವಿಯ ಕಿರಿಕಿರಿ ಇಂದು ಎಂಕಲ್ನ ಮಾತಾಡ್ಲ ಅವನ್ನು ನಮ್ಮ ಅಪ್ಲೈ ಮಂತೊಂದಿಲ್ಲ. ಬರ್ಸದ ನೀರಿಗೆ ಮಾಡಗು ಬುರಿನ ನೀರಿನ ತೋಡು ಮಲ್ತದೆ ಲಾಯ್ಕು ಮಲ್ತು ಪಿದೆ ಮಲ್ತದ ಒಂದು ಮಾತು ಕುಡ್ಲಡು ನಮ್ಮನ್ನು ಉಡುಪಿಡು ಸಿಟಿಕ್ಲಡು ಮಾತು ಅವೊಂದು ಇಪ್ಪುಂದು ತೋಡು ಮಲ್ತದ ನಗರಸಭೆತ ಗುಂಡಿಗೆ ನೀರು ಬಿಡೊಂದಿಲ್ಲ. ಭೂಮಿಗೆ ನೀರು ಇಂಗರ ನಮ್ಮ ಅವಕಾಶ ಮಲ್ತು ಕೊರೊಂದಿಜ್ಜ. ನಮ್ಮ ಇಲ್ಲಡು ಇಲ್ಲದ ಸುತ್ತ ನೀರು ಉಂತರ್ಲ ನಮ್ಮ ಅವಕಾಶ ಕೊರೊಂದಿಜ್ಜ. ಕಂಡಡು ನೀರು ಉಂತರಜ್ಜಿ ಉಣಿಕಲಿಜ್ಜೀನಿ ಕಟ್ಟಲಿಜ್ಜಿ ಒಡ್ಡಲಿಜ್ಜಿ ದುಂಬೊಂಜಿ ಇಂಗು ಗುಂಡಿಯಿಂದ ಮಂತೊಂದಿತ್ತಿರು ತೋಟಲಡು ಪುರ ಅವಲ ಮಾಯ ಒಂದಿತ್ತಿಂದು. ಇನ್ನು ದಾದ ಮಲ್ತೊಂದಿಲ್ಲ ಪಂಡ ನಮ್ಮ ಮಾತಾ ಜಾಗನ್ಲ ಲವೆಲ್ ಮಲ್ಪುನು ಬಿಲ್ಡಿಂಗ್ ಕಟ್ಟುನು ಆಧುನಿಕತೆ ಆಧುನಿಕತೆ ಪಂಡದ ನಮ್ಮನ್ನ ಮೂಲ ಸಂಸ್ಕೃತಿದ ಐಟಿತ್ತಿನ ವಿಜ್ಞಾನ ನಮ್ಮ ಮದತ್ ಬಿಡೊಂದಿಲ್ಲ. ಅಂಚಾದ ಎಂಚಿನಾತನ್ ಪಂಡ ದಿನಕ್ಕೆ ದಿನ ಶೆಕೆ ಜಾಸ್ತಿ ಆವೊಂದುಂಡು, ಬರ್ಸ ಜಾಸ್ತಿ ಆವೊಂದುಂಡು. ನಮ್ಮ ಎನ್ನ ವೈಯಕ್ತಿಕ ಜವಾಬ್ದಾರಿ ದಾದ ಯಾನು ಈ ಸಮಾಜಕ್ಕೆ ಈ ಪ್ರಕೃತಿಗೆ ಎನ್ನ ಸೈಡ್ ಹಿಡ್ದು ದಾದ ಕೊಡುಗೆ ಕೊರಲಿ ಪನ್ಪುನೇನು ಯೋಚನೆ ಮಲ್ಪುಜ. ಅವೇನು ಬುಡ್ದು ಬಾಕಿದ ಪೂರ ಮಲ್ತದ ಮೇಟ್ ಶೆಕೆ ಜಾಸ್ತಿ ಆನಾಗ ಇಲ್ಲಡು ಕುಲ್ಲೊಂದು ದೇವರೇ ಒಂಜಿ ಬರ್ಸ ಬರ್ಪಲ್ಲ ದೇವರೇ ದೇವಸ್ಥಾನಕ್ಕೆ ಪೋಪ ಪೂಜೆ ಮಲ್ಪುವ ಸಂಘ ಸಂಘಟನೆಲ್ಲ ಪೂರ ಒಟ್ಟುಗಾಪೇರು ಯಾಗ ಮಲ್ಪುವೆರು ಐಕು ಬೋಡಾಯಿನ ಪೂಜೆ ಮಲ್ಪುವೆರು ವರುಣನ ಪೂಜೆ ಮಲ್ಪುವೆರು ಕಡೆಗೆ ಕಪ್ಪೆಗೆ ಮದುವೆ ಮಲ್ಪುವೆರು. ಒಂದು ತಮಾಷೆದ ವಿಚಾರತ್ತು 2 ವರ್ಷದ ಪಿರವ ನಮ್ಮ ಉಡುಪಿ ನಗರಸಭೆಟ್ ನಗರಸಭೆದ ಸದಸ್ಯರನ್ನ ಮುತಾಲೆ ಕಡೆ ಒಂಜಿ ಕಪ್ಪೆಗೆ ಮದುವೆ ಮಲ್ಪನ ಪ್ರೋಗ್ರಾಮ್ ನಡತ್ತನ್ರಿ. ರಡ್ಡ ಕಪ್ಪೆನ ಪತಂ ಬತ್ತದ ಐಕು ಮೀಡಿಯಾದ ಕಲ್ಲು ಮಾತ ಒಟ್ಟುಗಾದ ಒಂಜಿ ಕಪ್ಪೆಗೆ ಮದುವೆ ಮಲ್ಪನ ಒಂಜಿ ಮಲ್ಲ ಒಂಜಿ ಪ್ರೋಗ್ರಾಮ್ ದಿಯೊಂಡೇರು. ದಾಯಕೊಂದಕ್ಕೆ ಎನ್ನಗವು ನಮ್ಮ ಹಿರಿಯರ ನಕಲ್ನ ಸಂಪ್ರದಾಯ ನಮ್ಮ ಅವೇಕು ಕಪ್ಪೆಗೆ ಮದ್ಮೆ ಮಲ್ತಿ ಕೊಡ್ಲೇಗೆ ಬರ್ಸ ಬರ್ಪುಂಡು ಪನ್ಪುನೊಂಜಿ ಉತ್ತರ. ಅಂಡ ಒವೇ ಮೀಡಿಯಾ ಒವೇ ಪತ್ರಿಕೆ ದಕ್ಕಲು ಒಂದು ದಾಯಿಗೆ ಇಂಚ ಆವೊಂದುಂಡು ಒಂದು ದಾಯಿಗೆ ಪನ್ಪುನೇನು ಏರ್ಲ ವಿಶ್ಲೇಷಣೆ ಮಲ್ತಿಜೇರು. ಕಪ್ಪೆಗೆ ಮದುವೆ ಮಲ್ಪುನು ಪನ್ಪುನಂಚಿನ ಒಂಜಿ ಕ್ರಮ ದುಂಬು ಇತ್ತನ ಇತ್ತಿಪ್ಪರ್ಲ ಯಾವು ಅವು ಗಮ್ಮತ್ತಗಳಾದಿಪ್ಪು ಐಟ ಒಂಜಿ ವಿಜ್ಞಾನಲ ಇಪ್ಪು ಅಂಡ ಐಟ ದಾದ ವಿಜ್ಞಾನ ಇಪ್ಪು. ದುಂಬು ಊರುಡು ಮಾತ ಉಗ್ಗೆಲ್ಲ ತೋಡ್ನಾಗ ದಾದ ಮಲ್ತೊಂದಿತ್ತಿರು ಪಂಡ ಓಲಾಂಡ ಮಣ್ಣದ ಅಡಿಟ್ಟು ಕಪ್ಪೆ ತಿಕ್ಕಂಡ ಅತ್ತಂದ ಪಾದದ ಮಧ್ಯಡು ಕಪ್ಪೆ ತಿಕ್ಕಂಡ ಆ ಉಂದಟ್ಟು ನೀರದ ಸೆಲೆ ಉಂಡು ಪನ್ಪುನ ಹಿರಿಯರ್ನ ಒಂಜಿ ಕ್ಯಾಲ್ಕುಲೇಷನ್ ಇತ್ತಂದ ಅಲ್ಪ ಅಲ್ಪ ನೀರು ಉಗೆಲು ತೋಡದು ನೀರು ತಿಕ್ಕಲಕ್ಕ ಮಂತೊಂದಿತ್ತೇರು. ಅಂಡ ಇತ್ತ ಆ ಅಂಚಿನ ಒಂಜಿ ವೈಜ್ಞಾನಿಕತೆಯನ್ನು ಫಾಲೋ ಮಲ್ಪುನ ಕ್ರಮ ಇಜ್ಜಿ ನಮಟ ಆಂಡಲ ಈ ಕಪ್ಪೆಗೆ ಮದುವೆ ಮಲ್ಪುನ ಒಂಜಿ ಪದ್ಧತಿದ ಪಿರಾವುಡು. ಕಪ್ಪೆ ಇತ್ತಂದ ನೀರು ನೀರು ಇತ್ತಂದ ಕಪ್ಪೆ ಕಪ್ಪೆಲೇನು ಒರಿಪಾಲೆ ಕಪ್ಪೆಲೇನು ನಿಕಲು ಒರಿಪಾವಡು ಅಂದಾಂಡ ನಿಕಲು ನೀರನ್ನು ಒರಿಪಾವಡು. ಅಂಚಾದ ನಿಕಲು ನೀರಿಗೆ ಐಕ ಪ್ರಾಮುಖ್ಯತೆ ಕೊರ್ಲೆ ಪನ್ಪುನ ಒಂಜಿ ಹಿರಿಯರ್ನ ಸಂದೇಶ ಆಯ್ತು ಪರೆಯಾವು. ಅವೇನು ಬಿಡ್ದು ನಮ್ಮ ರಡ್ಡ ಕಪ್ಪೆನಕಂತದ ಮದ್ಮೆ ಮಲ್ತಂದ ಬರ್ಸ ಬರ್ಪುಂಡು ಪನ್ಲೆ ಅವುಲ ಇತ್ತದ ಸಿಟಿದ ಜೋಕ್ಲೆಗಂತೂ ಕಪ್ಪೆದು ಓಡಾಂಡ ಅಜ್ಜಿ ಇಲ್ಲಗೆ ಬೋಡು ಪೇಟೆಡು ಒಲ್ಲ ಕಪ್ಪೆಲಿತ್ತ ಫ್ಲಾಟೆಡ್ ಅತ್ತಂದ ಸಿಟಿದ ಮಧ್ಯೆ ಕಪ್ಪೆ ಬುಲ್ಪುನ್ಲ ಕೇನುಜಿ ಮರೆಯಲಡು ನನ್ನ ಕಪ್ಪೆ ಕಣತದ ಮದ್ಮೆ ಮಲ್ತಂದಲ್ಲ ಅವು ಆಣು ಕಪ್ಪೆನ ಪೊಣ್ಣು ಕಪ್ಪೆನ ಅಂದ ತೂವರ್ಲ ಗೊತ್ತಿಪ್ಪಂದ್ರೆ ರಡ್ಡ ಆಣು ಕಪ್ಪೆನ ಕಂತದ ಮದ್ಮೆ ಮಲ್ತನ ಕಲ್ಲಪ್ಪೇರು. ಸೊ ನಮ್ಮ ಹಿರಿಯರೇನು ಫಾಲೋ ಮಲ್ಪೋಡು ಅವೇ ನಕ್ಲೇನು
ಅಕಲ್ನ ಪದ್ಧತಿಯನ್ನು ನಮ್ಮ ಆಚರಣೆ ಮಲ್ಪಡು ಬಣ್ಣದವೇನು ಎಂಚ

ಮಲ್ತಂಡ ಎಂಚೆಂಚಿನ ಅಪ್ಪುಂಡು. ನಮ್ಮ ವೈಜ್ಞಾನಿಕವಾದ ನಮ್ಮ ಹಿರಿಯರನ್ನ ಸ್ಥಿತಿ ನಮ್ಮ ಹಿರಿಯರನ್ನ ಆಚರಣೆಯಡು ದಾದ ವಿಜ್ಞಾನ ಉಂಡು ಪಂಡದ ತೂದು ನಮ್ಮ ತುಂಬು ಪೊಂಡ ಅವೆಡ್ದು ನಮಕ್ಕೆ ಶ್ರೇಯಸ್ಸು. ಇನ್ನು ನಾಗಬನತ ಸ್ಥಿತಿ ಲಂಚನೆ ಆತಂಡು ನಮ್ಮಟ ನಾಗಬನ ಉಂಡು. ನಮ್ಮ ಊರುದಕ್ಕಲು ತುಂಬ ಜನ ಪಿದೇ ಊರುಡು ಬೋದು ಸಾಧನೆ ಮಲ್ತದ್ದು ಕಡೆಕು ಊರುದ ಮೆತ್ತು ಪ್ರೀತಿ ಬತ್ತದ್ದು ಊರುಡಿತ್ತಿನ ದೇವಸ್ಥಾನ ಬನ ಮಾತ್ರವೆಲ್ಲ ಅಭಿವೃದ್ಧಿ ಮಲ್ತೊಂದಿಲ್ಲೇರು ಮಲ್ತೆರು ತುಂಬ ಅಭಿವೃದ್ಧಿ ಇಲ್ಲ ಅಂಡು. ಇತ್ತದ ನಾಗಬನಕ್ಕೆ ಲೆಂಚ ಉಂಡು ಪಂಡ ಕಲ್ಲದ ಕಂಬ ಪಾಡ್ದು ಸಿಮೆಂಟ್ ಗಾರೆ ಮಲ್ತದ್ದು ನಾಗಗು ಪೊರಲು ಮಲ್ತು ಸ್ಟೇಜ್ ಕಟ್ಟಲಿಕ್ಕೆ ಕಟ್ಟದ್ದು ಮಂಟಪ ಮಲ್ತದ್ದು ಸುತ್ತ ಮರಪುರ ಕಟ್ತದ್ದು ಇಂಟರ್ಲಾಕ್ ಪಾಡ್ದು ಪೊರಲು ಮಲ್ತದ್ದು ಬತ್ತು ನಕ್ಲೆ ಗೊಂಜಿ ಸಾವಿರ ಜನಕ್ಕೆ ಕುಲ್ಲರ ವ್ಯವಸ್ಥೆ ಮಲ್ತದ್ದು ಅವೆಡ್ದು ಪಕ್ಕ ನಾಗಾಗ ಭರ್ಜರಿ ಪೂಜೆ ಮಲ್ಪೇರು ಆಂಡ ಅಲ್ಪ ಮರನೇ ಇಜ್ಜಿ ನಾಗೆ ಕೊಲ್ಲು ನೋಲು. ಇತ್ತ ಏತು ನಾಗಬನ ಉಂಡು ಏತೋ ನಾಗಬನಟ್ಟು ಮರಕಲ್ನ ವ್ಯವಸ್ಥೆನೆ ಮರಕಲ ಇಜ್ಜಿ ನಾಗಬನತ ಮೂಲ ಉದ್ದೇಶದಾದ ಇತ್ತನ ಪಂಡ ಅಲ್ಪ ತಂಪು ಪೊಡು ತಂಪು ಇತ್ತನ ಅಲ್ಪ ನಾಗ ಇಪ್ಪುವೆ ತಂಪು ಇತ್ತನ ಅಲ್ಪ ಪ್ರಕೃತಿ ಪ್ರಕೃತಿ ಇತ್ತನ ಅಲ್ಪ ದೇವೇರು. ಐಕೆ ನಮಕ ದುಂಬು ನಮ್ಮ ಹಿರಿಯರ ನಕಲು ದಾದ ಮಲ್ತೊಂದಿತ್ತೇರು ವೃಕ್ಷ ದೇವತೆ ಜಲದೇವತೆ ವಾಯುದೇವತೆ ಇಂಚಿನ ಮಾತ ಒಂಜಿ ಪ್ರತಿ ಒಂಜು ಪ್ರಕೃತಿಳ್ಳ ದೇವರೇನು ತೂಪುನ ಕ್ರಮ ಇಡೀ ನಮ್ಮ ಭಾರತೀಯ ಸಂಸ್ಕೃತಿಡೇ ಉಂಡು ಅಂಡ್ ಅವೆಟ್ಲ ವಿಶೇಷವಾದ ಪ್ರಕೃತಿನ ನಿಜವಾದ ಆರಾಧನೆ ಮಲ್ತಿನ ಅತ್ಯಂತ ಒಂಜು ಉತ್ತಮ ಸಂಸ್ಕೃತಿ ಇಪ್ಪುನ ನಮ್ಮ ತುಳುನಾಡು ಅಂಡ ನಮ್ಮ ಅವೆತ್ ಅರ್ಥ ತೂವಂದವೇನು ನಮ್ಮ ಒರಿಪ ಒಂದು ಇಜ್ಜ ಐತೆ. ನಮ್ಮ ದೇವಸ್ಥಾನ ಎಲ್ಲ ಅಭಿವೃದ್ಧಿ ಮಲ್ತೊಂದಿಲ್ಲ ಎಂಕಲು ಅಲ್ಪಲ ಮರಕ್ಕಲಿಜ್ಜಿ ದೇವಸ್ಥಾನದ ಬರಿಟ್ಟು ಕಾಡು ಪುರ ಕಟ್ತದ್ದು ನಮ್ಮ ಶೋಕದ ಹಾಲ್ ಮಲ್ತದ್ದು ಓಲು ತೊಂಡಲ ಸಿಮೆಂಟ್ದ ಶೀಟು ಸಿಮೆಂಟ್ದ ಇಂಟರ್ಲಾಕ್ ಗಾರೆ ಮಲ್ತದ್ದು ಪೊರಲು ಮಲ್ತು ಬೆಚ್ಚ ಬೆಚ್ಚ ಮಲ್ತದ್ದು. ಇಪ್ಪ ನಮ್ಮ ಒಂದು ನಮಕ್ ನಮ್ಮನೆ ಪ್ರಕೃತಿ ದೂರ

ധർമ്മോ രക്ഷതി രക്ഷിത പണ്ടത് അഞ്ച് പാത്രണ്ട് അഞ്ചനെ നമാവേനു പ്രകൃതി രക്ഷതി രക്ഷിത പ്രകൃതിന് നമ രക്ഷണ മൽത്തണ്ട അവു നമന രക്ഷണ മൻപുണ്ടു പൻപുനൈന് പ്രതി ഒരില എന്ന വൈയക്തിക എന്ന ജവാബ്ദാരി പണ്ടത് അവന് ദത്തോണ്ട മാത്ര എല്ല എങ്കിലും എഡ ദിനം തൂവന സാധ്യ ഉണ്ട് ഒന്ന് വൈയക്തികവാദ യാണ് ദാദ മൽപൊലി എന്ന എന്ന കൊടുക്കെ ദാദ കൊരുലി പണ്ടത് നമ്മ യോചന മൻപുനന്താണ്ട ಮುಖ್ಯವಾದ ಇಲ್ಲದ ಸುತ್ತಮುತ್ತ ಏತು ಪರಿಸರ ಪ್ರಕೃತಿನ ನಮ್ಮ ಏತು ಪ್ರೀತಿ ಮಲ್ಪರಾಪುಂಡು ಏತು ಗಿಡನ ನಡ್ರಾಪುಂಡು ಅವೇನು ಏನಾಡ್ದಾತನು ಫ್ಲಾಟ್ ಇಡು ಪುನಕಲು ರಡ್ಡು ಚಟ್ಟಿಲೆ ನಡ್ಲೆ ನಾಲ್ಕು ಗಿಡ ನಡ್ಲೆ ಇಟ್ಟು ಕಾಂಡ ಲಕ್ಕದ ದೇವರನ್ನ ಮಂತ್ರ ಬಂಡದ್ದು ದೇವರ ಕೈ ಮುಗಿ ತುಂಬು ಒಂಜೊಂಜು ಗ್ಲಾಸ್ ನೀರು ಪಾಡ್ಲೆ ಗಿಡಕ್ಕೆ ಅವು ಈ ನಿಕ್ಕಲು ಕೊರ್ಪನು ಈ ಮನುಷ್ಯ ಸಮಾಜಕ ಕೊರ್ಪನು ಭಾರಿ ಮಲ್ಲ ಕೊಡುಗೆ ಹಾಕ್ಕೊಂಡು ಅವು ನಿಕ್ಕಲು ದೇವರಿಗೆ ಮಲ್ಪನು ಸೇವೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಪೋಪು ನೈಡಿದ್ರೆ ಹೆಚ್ಚಿದ ಕೊಡುಗೆ ನಿಕ್ಕಲು ಒಂಜಿ ನಾಲ್ಕು ಗಿಡನ ರಕ್ಷಣೆ ಮಲ್ತಂಡ ಎಂಕಲು ಮಾನವ ಜನಾಂಗಕ್ಕೆ ಮಲ್ಪನು ಭಾರಿ ಮಲ್ಲ ಸೇವೆಲ್ಲ ಹಾಕ್ಕೊಂಡು ನನ್ನ ಸಂಘ ಸಂಸ್ಥೆಯಲ್ಲಿ ಊರುಡಿತ್ತಿನ ಪೊಟ್ಟುಕೆರೆ ಇತ್ತ ಪೊಟ್ಟುಕೆರೆಯಲ್ಲಿ ಹೆಂಚಿನ ಆತನ ಪಂಡ ಕಜಾವುಪುರ ಪಾಡ್ದೇವರ ಗುಂಡಿ ಆತನು ಅಂಡ ಅವೇ ಪೊಟ್ಟುಕೆರೆಗೆ ಬರ್ಸದ ನೀರು ಪೋದು ಜಪ್ಪರ ವ್ಯವಸ್ಥೆ ಮನ್ಪ್ಲೆ ನೀರು ಹಿಂಗದು ನಮ್ಮ ಭೂಮಿ ತಂಪಾವಡು ಭೂಮಿ ತಂಪಂಡ ಈ ಶೆಕೆ ಇಜ್ಜಿ ನಮ್ಮನ್ನ ಕೃಷಿಲ ಬರ್ಪುಂಡು ಮಾತಲ ಅಭಿವೃದ್ಧಿ ಆಪುಂಡು ಊರುಡಿತ್ತಿನ ಹಾಳು ಕೆರೆಕಲು ಕಟ್ಟ ಪುಣಿ ಒಡ್ಡು ದಾದ ಉಂಡು ಅವೆನ್ನು ಪೂರ ಇಟ್ಟು ನೀರು ಉಂತಲೆಕ್ಕ ಮಲ್ಪೋಡು ರೈನ್ ಹಾರ್ವೆಸ್ಟಿಂಗ್ ಅತ್ತಿನ ರೂಫ್ ಹಾರ್ವೆಸ್ಟಿಂಗ್ ಪಂಡದೊಂಜಿ ಕ್ರಮ ಉಂಡು ಬರ್ಸದ ನೀರನ್ನು ನಮ್ಮ ಮಾಡಿರದ ಜತ್ತಿನ ನೀರನ್ನು ಅತ್ತನ್ನು ಇಲ್ಲದ ಸುತ್ತ ಬತ್ತಿನ ನೀರನ್ನು ಇಲ್ಲದ ಉಗ್ಗೆಲ್ದ ಬರೀಟೊಂಜಿ ಗುಂಡಿ ತೋಡದು ಆ ಗುಂಡಿಡು ಮರೆಯಲಡು ನೀರು ಹಿಂಗು ಬಿಲಕ ಮಲ್ತಂಡ ಆ ನೀರು ಭೂಮಿಗೆ ಜತ್ತದು ಎಂಕಲ್ನ ಭೂಮಿದ ಉಗ್ಗೆಲ್ದ ಅಂತರ್ಜಲ ಜಾಸ್ತಿ ಆಪುಂಡು ನಮ್ಮದಾದ ಮಲ್ತಂದಿಲ್ಲ ಪೈಪ್ ಮಾಡಿಡ್ದ ಸೀದ ಪೈಪ್ ಪಾಡ್ದ ಅವೇನು ಪಿದೈ ಕಣತದ್ದು ದೂರ ಕಣತ್ತು ನಗರಸಭೆ ತೊಟ್ಟಿಗೆ ಪಾಡೊಂದಿಲ್ಲ ನಗರಸಭೆ ತದ ರೋಡು ಅಕಲ್ ನಾನು ಮೋರಿಗೆ ಪಾಡೊಂದಿಲ್ಲ ಆ ಮೋರಿದಡು ಸೀದಾ ಸುದೇಕು ಸುದೇಡ್ದು ಸೀದಾ ಸಮುದ್ರಕ್ಕೆ ಪೋಪುಂಡು ಅಂಚಾದ ನಮ್ಮ ನೀರನ್ನು ಡೈರೆಕ್ಟ್ ಎಕ್ಸ್ಪೋರ್ಟ್ ಮಲ್ತಂದಿಲ್ಲ ಸಮುದ್ರಕ್ಕೆ ನಮ್ಮ ಭೂಮಿ ಬೊಕ್ಕಲ ಹೀಟ್ ಜಾಸ್ತಿ ಆವೊಂದುಂಡು ಅಂಚ ಈ ಎನ್ನ ವೈಯಕ್ತಿಕ ಜವಾಬ್ದಾರಿ ದಾದ ಯಾನ್ ಎಂಚ ಎನ್ನ ಪರಿಸರಕ್ಕೆ ಯಾನ ದಾದ ಕೊಡುಗೆ ಕೊರುಲಿ ಬನ್ಪುನೇನು ಪ್ರತಿಯೋರಿಲ್ಲ ಯೋಚನೆ ಮಲ್ತಂದ್ಪೊಂಡ ಇತ್ತದ ಸಮಸ್ಯೆನೆ ನಮ್ಮ ಉಂತವರ ಪುಂಡ ಅವನು ಕಡಿಮೆ ಮಲ್ಪರ್ಲ ಆಪುಂಡು ಪ್ರತಿಯೊಂದು ವಿಷಯ ಇಡ್ಲ ನಮ್ಮ ಪ್ರಕೃತಿದ ಬಗ್ಗೆ ಏತು ಮುಟ್ಟಪೋಪ ಅವೇನು ಆತು ಮುಟ್ಟ ಪೋಯಿನಾತು ಅವು ನಮಕ್ಕೆ ಕೊಡುಗೆ ಕೊರೊಂದು ಪೋಪುಂಡು ಎಲ್ಲೇ ಒಂಜಿ ಉದಾಹರಣೆ ಪನ್ಪೆ ಲೈಟ್ ನಮಕ್ಕೆ ಸೂರ್ಯನ ಬೆಳಕಿಗೆ ದೊಂಬುಗು ಪೋರ ಪೂಜಿ ದೊಂಬು ಏರೆಗೆ ಬೋಡು ಜೊಂಬುಗು ಪೊಂಡ ಕಪ್ಪ ಪಂಚಿನ ಸಮಸ್ಯೆ ಅಂಡ ಇಲ್ಲಡ ನಮ್ಮ ಸೂರ್ಯನ ಬೆಳಕನ್ನು ಪೂರ ಬ್ಲಾಕ್ ಮಲ್ತದೆ ಇಲ್ಲಿ ಕಟ್ಟುಬ ಇಲ್ಲದ ವಲಯ ಪೂರ ಬಲ್ಪ್ ಪಾಡುವ ಲೈಟ್ ಪಾಡು ಪಗೆಲ್ಲಿಡ್ಲ ಲೈಟ್ ಪಾಡುವ ಒಂದು ಪ್ರಕೃತಿಗೆ ನಮ್ಮ ವಿರೋಧವಾದ ಪಂಚಂಡ ದಾದಾಪುಂಡು ಲೈಟ್ ಪಂಡ ದಾದಾಪುಂಡು ಸಾಮಾನ್ಯವಾದ ನಮ್ಮ ಕೇಂದ್ರ ಅವು ಅಂಡ ರಡ್ಡು ವರ್ಷದ ಪಿರ ಒಂಜಿ ಒಂಜಿ ಸಂಶೋಧನೆ ಇಟ್ಟು ಒಂಜಿ ವಿಷಯ ಬಿದ್ದೇ ಬತ್ತಿಂಡ ದಾದಾಪಂಡ ಈ ಸಿ ಎಫ್ ಎಲ್ ಬಲ್ಬಲ್ ಹಿಡಿದು ಬರ್ಪುನ ಒಂಜಿ ರೇಸ್ ಹಿಡಿದು ಬರ್ಪುನ ಒಂಜಿ ಕಿರಣಲು ಪಗೆಲ್ಲಡು ಬೊಕ್ಕ ರಾತ್ರಿಗೆ ಜಾಸ್ತಿ ಏರು ಸಿ ಎಫ್ ಎಲ್ ಬಲ್ಬ್ಗೆ ಎಕ್ಸ್ಪೋಸ್ ಆಪೇರು ಅಕ್ಕಲ್ಲ ಅಂಚಿನ ಪುರುಷರಿಗೆ ವೃಷಣದ ಕ್ಯಾನ್ಸರ್ ಬರ್ಪುನ ಸಾಧ್ಯತೆಯಲ್ಲಿ ಜಾಸ್ತಿ ಅವೆಡ್ದು ನಮ್ಮ ಕ್ಯಾನ್ಸರ್ ಜೀವಕೋಶಲ ಉತ್ತೇಜನ ಆಪುಂಡು ಅವು ಕ್ಯಾನ್ಸರ್ ಸೆಲ್ಸ್ ಅದು ಪರಿವರ್ತನೆ ಆಪುಂಡು ಪನ್ಪುನು ಆಂಡ ನಮ್ಮ ಅವೇನ ಅರ್ಥ ಮಲ್ತನು ಜ ಇತ್ತ ಡಾಕ್ಟರ್ ನಕಲ್ ದುಂಬು ವಿಟಮಿನ್ ಡಿ ಕಮ್ಮಿ ಉಂಡು ಪಂಡದು ಮಾತ್ರ ಇಂಜೆಕ್ಷನ್ ಕೊರೊಂದಿತ್ತಂಡ ಇತ್ತ ಡಾಕ್ಟರ್ ನಕಲ್ ಬಂದ್ಪೇರು ಪ್ರಾಯದಕ್ಕೆ ಗೊತ್ತಿಪ್ಪು ಒಂತ ದೊಂಬುಗು ಪೊಲ್ಲೆಮ್ಮ ಬಯ್ಯನಗ ಕಾಂಡನಗ ಒಂತ ದೊಂಬು ಪೊಲ್ಲೆ ವಿಟಮಿನ್ ಡಿ ಬರ್ಪುಂಡು ನಿಕ್ಲೆಗು ಪಂಡ ಪ್ರಕೃತಿದ ವ್ಯಾಲ್ಯೂ ನಮಕ್ಕೆ ಆಯ್ತ ಪೆಟ್ಟು ಬೂರಿ ಬುಕ್ಕನೇ ಗೊತ್ತಾವಡ ನಮ್ಮ ತಿಳುವಳಿಕೆ ಅವೇನು ನಮ್ಮ ಕಲ್ತದ್ದು ನಮ್ಮ ಪ್ರಕೃತಿನ ಪ್ರೀತಿಸಾಂಡ ಖಂಡಿತವಾದ ನಂಕ ಬೆನಿಫಿಟ್ ಆಗ್ಕೊಂಡು ಇತ್ತ ಮುರಾಣಿ ನನ್ನ ಒಂಜಿ ರಿಸರ್ಚ್ ಆಸ್ಟ್ರೇಲಿಯಾದ ಒಂಜಿ ರಿಸರ್ಚ್ ಮಲ್ತದ ದಾದ ಪಂಡರ್ ಪಂಡ ಈ ಸಿ ಎಫ್ ಎಲ್ ಬಲ್ಬಿಡ್ದೆ ಏರು ಪ್ರೆಗ್ನೆಂಟ್ ಇತ್ತು ನಕಲು ಬಂಜಿ ನಕಲು ರಾತ್ರಿ ಜಪ್ಪುನಾಗ ಸಿ ಎಫ್ ಎಲ್ ಬಲ್ಬ್ ಪಾಡದೆ ಏಪಲ್ಲ ಜಪ್ಪನ ಅಭ್ಯಾಸ ದಿಯನ್ನ ಅಕ್ಲೆಗು ಪುಟ್ಟನ ಬಾಲೆಲೆಗು ಒಂತ ಬುದ್ಧಿಮಾಂದ್ಯತೆದ ಸಮಸ್ಯೆಲು ಅತ್ತಂಡ ಏಕಾಗ್ರತದ ಸಮಸ್ಯೆಲು ಬೆಳವಣಿಗೆಡು ಕುಂಠಿತಾಪುನ ಸಮಸ್ಯೆಲು ಬರ್ಪುಂಡು ಅಂಡ ನಮ್ಮ ಹೊಸತ್ತು ಓವು ಬರ್ಪುಂಡು ಅವೇನು ಭಾರಿ ಖುಷಿಟ್ಟು ಅಪ್ಪುಗೆ ಮಲ್ತಂದಿಲ್ಲ ಅಂಡ ಪರತ್ತನ್ನು ಮಾತು ಮದತ್ತು ಬಿಡೊಂದಿಲ್ಲ ಇತ್ತ ಸೂರ್ಯನ ವ್ಯಾಲ್ಯೂ ನಮಕ್ಕೆ ಇತ್ತ ಗೊತ್ತಾವೊಂದುಂಡು ಸೂರ್ಯನ ಬೆಳಕುನು ಪ್ರಕೃತಿನ ಗಾಳಿನ ನಮ್ಮ ಒಲೈ ಬಿಡ್ಲೆ ಇನ್ನು ಡೆಲ್ಲಿಡು ದಾದ ಆತಂಡು ನಮ್ಮ ಏತು ಪಟಾಕಿ ಬಿಡತ್ತೆ ಸರಿ ನಮ್ಮ ರಾಜಧಾನಿ ಡೆಲ್ಲಿಡು ಪಂಡ 15 ದಿನ ಶಾಲೆ ಪೂರ ಬಂದಾಂಡು 15 ದಿನ ಗೌರ್ಮೆಂಟ್ ಸ್ಕೂಲ್ಸ್ ಪೂರ ಬಂದ್ ಮಲ್ಪೋಡು ಪಂಡದ್ದು ಅನೌನ್ಸ್ಮೆಂಟ್ ಇರು ದಾಯಿಗೆ ಡೆಲ್ಲಿದ ಗಾಳಿ ಆತ ಕೆಟ್ಟದು ಬೋತುಂಡು ಆ ಪರಿಸ್ಥಿತಿಗೆ ಬಿಡೋಡಾಂಡ ನಮ್ಮ ಆ ಮಟ್ಟಕ್ಕೆ ನಮ್ಮ ಪಟಾಕಿ ಬಿಡ್ದು ಪರಿಸರನ ಹಾಳು ಮಲ್ಪುವ ಪಂಡ ನಮ್ಮನ್ನು ಒಂದು ವೈಚಾರಿಕತೆ ವಾ ಮಟ್ಟಕ್ಕೆ ಓದಿಪ್ಪು
ಇತ ನಮ್ಮ ತುಳುನಾಡ್ದಕ್ಲಾಯ್ತ ಬೆರಿಟ ಉಲ್ಲ ನಮ್ಮ ಡೆಲ್ಲಿ ಬಾಂಬೆ ಬ್ಯಾಂಗ್ಳೂರು ಬೊಕ್ಕ ಬರ್ಪುನ್ ಕೊಡ್ಲನೆ ದಯಪಂಡ ಬೊಕ್ಕ ಬೆರಿಟ ಉಂಡು ನಮ್ಮ ಕೊಡ್ಲ. ಅಂಚ ಈ ಪರಿಸ್ಥಿತಿನ ನಮ್ಮದೇ ಸೃಷ್ಟಿ ಮಂತೊಂದಿಲ್ಲ. ಚೀನಾಡೇನಿ ದಾದ ಆತಂದು ಚೀನಾಡ ಆಕ್ಸಿಜನ್ ಆಮ್ಲಜನಕನ ಬಾಟ್ಲಡ್ ಮಾರೊಂದಿಲ್ಲೇರು ಶುದ್ಧ ಗಾಳಿ ತಿಕ್ಕೊಂದಿಜ್ಜಿ ಆ ಗಾಳಿಗೂ ನಮ್ಮ ಶುದ್ಧ ಗಾಳಿಗೂ ದುಡ್ಡದೆ ತಂದು ದೆತ್ತನ್ನ ಪರಿಸ್ಥಿತಿ ಚೀನಾಡ್ಬೋದುಂಡು ಎಲ್ಲ ಡೆಲ್ಲಿಡ್ ಬರ್ಪುಂಡು ಎಲ್ಲ ಅಂಜಿ ಕುಡ್ಲಕ್ಕೆ ಬರ್ಪುಂಡು. ನಮ್ಮ ಇತ್ತೇನೆ ನೀರಿನ ಬಾಟ್ಲಿಡ್ದೆ ತಂದ ಸುರು ಮಲ್ತದ ಹೋಟೆಲ್ಗೆ ಪೋಂಡ ನಮ್ಮ ಕಿತ್ತೆ ಅಲ್ಪ ನೀರು ಬರ್ರ ಧೈರ್ಯ ಆಗ್ಬೋಜಿ ಬಿಸ್ಲರಿ ಕೊರ್ಲ ಪನ್ಪ ನನ್ನ ಗಾಳಿ ಇಲ್ಲದೆ ತಂದು ಬೊಕ್ಕ ಪಂಡ್ರಾಂಡ್ ಒಂದು ಎಡ್ಡ ಗಾಳಿಯೇ ಹೆಂಚು ಗಾಳಿಯೇ ಮಾರೆ ಮುಂಕುಗದಿದ್ದು ಒಯ್ಪೋಡು ಅಂಚಿನ ಒಂದು ಪರಿಸ್ಥಿತಿ ನಮಕ್ ಬರು ಅವಲ ಬಾರಿ ಬೇಗಡ್ ಬರು ನಮ್ಮ ಎಚ್ಚರ ಆಯ್ಜಿಂದಾಣ.

ನಮ್ಮನ್ನ ಸಂಸ್ಕೃತಿದ ಕೆಲವು ಕ್ರಮ ನಮ್ಮ ವಿಚಾರ ಮನ್ಪಂದ ಅವೇನು ಬುಡೊಂದು ಬರ್ಪ. ಟೂತ್ ಪೇಸ್ಟ್ದ ಒಂಜಿ ಕಥೆ ಬಂದ್ಪ. ಟೂತ್ ಪೇಸ್ಟ್ ಒಂಜಿ ಕಾಲಡು ಮಜ್ಜಿ ಉಪ್ಪುಡು ಮತ್ತು ದೆಕ್ಕನಾಗ ಹತ್ತಿಂದ ಒಂಜಿ ಮರತ ಬೇರನ್ನು ಗುದ್ದುದು ಗೆಲ್ಲನ್ನು ಗುದ್ದುದು ಬ್ರಷ್ ಮಲ್ತ ದೆಕ್ಕೊಂದಿತ್ತೇರು. ಅವು ಮರ ಹೆಂಗೆ ಕೊತ್ತಿಜ್ಜಿ ಅಂದ್ ಕೈ ಬೇವದ ಮರನ ಅಬ್ಬಗ ಮಾತ ಒಂಜಿ ಬದಲಾವಣೆ ಬತ್ತಿನ್ನು ಮಾತ ತೆಲ್ಪರ ಸುರು ಮಲ್ತೀರು. ಯಾನೊಂಜಿ ಡಾಕ್ಟರ್ ಅದೇ ಅನ್ಪನೊಂದಿಲ್ಲ ಮುಂದೆಂಚಿನ ಮಾರ ಐಟು ಪುರ ದೆಕ್ಕನು ಬ್ರಷ್ ಪೇಸ್ಟ್ ಆಂಡು ಬ್ರಷ್ ಬತ್ತಿಂಡು ಪೇಸ್ಟ್ ಬತ್ತಿಂಡು ಮಲ್ಲ ಮಲ್ಲ ಮಲ್ಟಿನ್ಯಾಷನಲ್ ಕಂಪನೀಸ್ ಟೂತ್ ಪೇಸ್ಟ್ ಬತ್ತಿಂಡು ಇನಿ ಎರಡು ಕ್ಯಾಂಡಲ್ ಪೇಸ್ಟ್ ಬಂದ್ಪಿಜರು ಕಾಲ್ಗೇಟ್ ಬಂದ್ಪುನು ಪಂಡ ಆತು ಬ್ರ್ಯಾಂಡ್ ಅದು ಪೊಂಡು ಕಡೆಕ್ ಕಾಲ್ಗೇಟ್ ದಕ್ಕೆಲ್ಲ ಬತ್ತೀರು ನಿಮ್ಮ ಟೂತ್ ಪೇಸ್ಟ್ನಲ್ಲಿ ಉಪ್ಪು ಇದೆಯಾ ಅಂದ ಅಕಲು ಬತ್ತನಾಡೆಗೆ ಐದು ಬಕ್ಕ ಒಂದು ದಿನ ಐ ಬಕ್ಕ ನಿಮ್ಮ ಟೂತ್ ಪೇಸ್ಟಿನಲ್ಲಿ ನಿಂಬು ಇದೆಯಾ ಅಂದು ಬತ್ತಂದು ಅಕ್ಲೆ ಗೊತ್ತಿಂದ ಜಟಿ ಬಿಡು ಇತ್ತ ಮೊರಣಿ ಮೊರಣಿ ನಿಮ್ಮ ಟೂತ್ ಪೇಸ್ಟ್ನಲ್ಲಿ ಚಾರ್ಕೋಲ್ ಹಾಕಿದ್ದೇವೆ ಅಮ್ಮದು ಚಾರ್ ಮಜ್ಜಿ ಬಂಡ ಕಡೆಕ್ಕೆ ಬತ್ತನಾಡೆಗೆ ನಮ್ಮನ ಸಂಸ್ಕೃತಿದಾದ ಉಂಡು ಅಂಡ ಅವೇನಕ್ಲು ತಿರ್ಗಾದೆಂಕ್ಲೆಗು ಕೊರೊಂದಿಲ್ಲೇರು ಐಕು ನಮ್ಮ ಸಂಸ್ಕೃತಿ ಆತನ ನಮ್ಮನ ಆಚರಣೆ ಅಂತ ಬದಲಾವಣೆ ಕೊಣತದ್ದು ಆಯ್ತ ವೈಜ್ಞಾನಿಕತೆ ದಾದ ಉಂಡು ಪಂಡದು ನಮ್ಮ ಅವೇನು ನಮ್ಮ ಜೀವನ ಅಳವಡಿಸಂಡ ಇಂಚಿನ ಸಮಸ್ಯೆ ಹಿಡಿದು ಮಾತ್ರ ನಮ್ಮ ಪಿದೆ ಬರ್ರ ಸಾಧ್ಯತೆ ಉಂಡು ವೈಯಕ್ತಿಕವಾದ ಒಂದು ಅತ್ತಂದೆ ಇಂಕ್ಲೆಗೊಂಜಿ ಬಾರಿ ಮಲ್ಲ ಸಾಮಾಜಿಕ ಜವಾಬ್ದಾರಿ ಉಂಡು ಸಾಮಾಜಿಕವಾದ ಎನ್ನ ಸಮಾಜಗು ಎನ್ನ ಪ್ರಕೃತಿಗೂ ಯಾನು ಪುಟ್ಟದನ್ನು ಎನ್ನ ಮಣ್ಣಿಗೆ ಎನ್ನ ಭೂಮಿಗೆ ಯಾನು ದಾದ ಕೊರಲಿ ಅಬುದಾಬಿಡಿತ್ತನ ಸರ್ವೋತ್ತಮ ಶೆಟ್ರು ದಾಯಿಗೆ ಮೂಲ ಬತ್ತದ ಈತ ಮಾತ ಬರಿ ಬತ್ತೇರು ಅರೆಗ ಆ ಪ್ರೀತಿ ಆ ಮಣ್ಣದ ಮಿತ್ತು ಪ್ರೀತಿ ಇಪ್ಪನ ಹಿಡ್ದ ಹತ್ರ ಮೂಲ ಬತ್ತದ ಅವೇನು ಮಲ್ಪುವೇರು ಅಂಚನೆ ಸಾಮಾಜಿಕವಾದ ಯಾನು ಮೂಲ ಒಂಜಿ ಅವೇಕೊಂಜಿ ಎಲ್ಲೇ ಒಂಜಿ ಕತೆ ಪನ್ರ ಇಷ್ಟಪಲ್ಪನಿಕ್ಲೆಗೆ ಒಂಜಿ ರೈಲ್ವೆ ಟ್ರ್ಯಾಕ್ ಉಪ್ಪುಂಡು ದಿನೋಲ ರೈಲ್ವೆ ಪೋಪು ನಂಚಿತ್ತಿನ ಟ್ರ್ಯಾಕ್ ಆಯ್ತ ಬರಿಟ್ ಕುಡೊಂಜಿ ಐಕ್ ಅಟ್ಯಾಚ್ ಅದು ಕುಡೊಂಜಿ ರೈಲ್ವೆ ಟ್ರ್ಯಾಕ್ ಇತ್ಪುಂಡು ಆ ಬರಿತ ಒಂಜಿ ರೈಲ್ವೆ ಟ್ರ್ಯಾಕ್ ಪರತ್ತು ರೈಲ್ವೆ ಟ್ರ್ಯಾಕ್ ಹೆಚ್ಚು ಉಪಯೋಗ ಆವಂದನ ರೈಲ್ವೆ ಟ್ರ್ಯಾಕ್ ಒಂಜಿ ದಿನೋಲ ರೈಲು ಪೋಪು ನಂಚಿನ ಒಂಜಿ ಟ್ರ್ಯಾಕ್ ಒಂಜಿ ದಿನ ರೈಲು ಬನ್ನಾಗ ದಾದಾಂಡು ದಿನೋಲ ರೈಲು ಪೋಪಿನ ಈ ಟ್ರ್ಯಾಕ್ಡು ಒಂಜಿ ಪತ್ತು ಜೋಕುಲು ಗೊಬ್ಬೊಂದಿತ್ತ ಈ ಹಾಳು ಬುರುದಿನ ಟ್ರ್ಯಾಕ್ಡು ಒಂಜಿ ಬಾಲ ಗೊಬ್ಬೊಂದಿತ್ತು ಐತಾ ತೆಗೆದಾದನ ಗೊಬ್ಬೊಂದಿತ್ತು ಟ್ರೈನ್ದ ಬನ್ನಾಗ ಆಯ್ಗೆ ದೂರಡು ತೋಜುಂಡು ಅಂಚಿಡ್ದು ಪತ್ತು ಜೋಕುಲು ಏಪಲ ಪೋಪಿನ ಟ್ರ್ಯಾಕ್ಡು ಗೊಬ್ಬೊಂದಿಲ್ಲ ಇಂಚಿಡ್ದು ಒಂಜಿ ಬಾಲ ಗೊಬ್ಬೊಂದುಂಡು ಸಹಜವಾದ ಯೋಚನೆ ಮಲ್ಪು ಯಾನಿತ್ತು ವೈಟು ಪೋಪುನು ಮಾತಲ್ಲ ನಿಖಲಿತ ಪೊಸಿಷನ್ ಇತ್ತನಲ್ಲ ಅವೇನು ಯೋಚನೆ ಮಲ್ಪುವರು ದಾದ ಯೋಚನೆ ಅಯ್ಯೋ ಪತ್ತು ಚೌಕ್ಲೇನು ಕೆರ್ಪುನ ಮಾರೆ ಸಹಿತ ಒಂಜಾಂಡಲ್ಲ ಸೈಯಾಡು ಅತ್ತ ಹಾಳು ಬುರ್ದುನು ಟ್ರ್ಯಾಕ್ಡು ಮನುಷ್ಯ ಸಹಜವಾದ ಅಂಚಿಗೆ ನಮಗೆ ವೈಪುಣ್ಣ ಅಂಚಿಗೆ ಪೋಪ ಯಾನು ಈ ಕತೆನು ಮೂಲದಾಯ ಬನ್ನೊಂದಿಲ್ಲ ಪಂಡ ಇನಿ ನೇತ್ರಾವತಿದ ವಿಚಾರ ಬಂದಾಗ ನಮ್ಮ ತುಳುನಾಡದ ಸ್ಥಿತಿ ಈ ಒಂಜಿ ಟ್ರ್ಯಾಕ್ಡ್ ಇತ್ತನ ಬಾಲದ ಲೆಕ್ಕ ಆತಂದ್ರೆ ನಮ್ಮನ ಜನಸಂಖ್ಯೆ ಕಮ್ಮಿ ಉಂಡು ಪ್ರತಿಭಟನಾ ಶಕ್ತಿ ಕಮ್ಮಿ ಉಂಡು ನಮ್ಮಟ ಒಗ್ಗಟ್ಟು ಕಮ್ಮಿ ಉಂಡು ಹೋಂಡ ಪಾಡು ಒಂಜಿ ತುಳುನಾಡು ಅಂಚಿಡ್ದು ರಾಜಕೀಯ ಒತ್ತಡ ಅಕ್ಲಕ್ಕಲ್ನ ಸ್ವಾರ್ಥಗ ಅಕ್ಲಕ್ಕಲ್ನ ಉದ್ದೇಶ ಈಡೇರಿಸವರ ಸಲಾದ ನಮ್ಮ ಈ ಒಂಜಿ ಬಾಲೆ ಪೋಂಡ ಪಾಡು ಪಂಡದು ನೇತ್ರಾವತಿ ಇದ ವಿಷಯ ನಮಕ ಅನ್ಯಾಯ ಮಲ್ತಂದುಲ್ಲೇರು ನಮ್ಮ ನನ್ನಲ ಒಗ್ಗಟ್ಟಾದ ಲಕ್ಕದ ಉಂತದು ಮುಂದೇನು ಪ್ರತಿಭಟನೆ ಮಲ್ತಿ ಜಂದಾಂಡ ಎಲ್ಲ ಒಂದು ನಮಕ್ ಬಾರಿ ಮಲ್ಲ ಕಂಟಕಾಪುಂಡು ಅಕಲು ಪನವೇರು ನಮ್ಮ ಮಿತ್ತಿಡ್ದು ನೀರು ತಿರ್ಗಾಬ ಹೆಚ್ಚಿದ ನೀರನ್ನು ಮಾತ್ರ ತಿರ್ಗಾಬ ಪಂಡದು ಯಾನು ಇತ್ತೇನೆ ಅಂತರ್ಜಲ ತಕತ ಬಂಡ ಅಂತರ್ಜಲ ಭೂಮಿಗೆ ನೀರು ಹಿಂಗೊಂದಿತ್ತಂಡ ಮಾತ್ರ ಭೂಮಿ ತಂಪಿಪ್ಪುಂಡು ಒಂಜಿ ಎಕ್ಸೆಸ್ ನೀರಾವಡು ಹೆಚ್ಚಿದ ನೀರಾವಡು ಕಮ್ಮಿದ ನೀರಾವಡು ಆ ತೋಡು ಬರತೊಂದು ಪೋವೊಂದಿತ್ತಂಡ ಅವು ಅಂಚನೆ ಭೂಮಿಗೆ ಹಿಂಗೊಂದಿಪ್ಪುಂಡು ಭೂಮಿ ತಂಪೊಂದಿಪ್ಪುಂಡು ಮೊಕ್ಕಲು ಹೆಚ್ಚುವರಿ ಜಲವನ್ನು ತಿರುಗಿಸ್ತೇವೆ ಪಂಡದ ಅಂಚಿ ತಿರುಗಿಸಾಂಡಲ್ಲ ನಮ್ಮ ಭೂಮಿಗೆ ನೀರು ಹಿಂಗುಜಿ ನಮ್ಮ ಭೂಮಿ ಬರಡಾಪುಂಡು ಕ್ರಮೇಣ ಡ್ರೈ ಆಪುಂಡು ಒಂದು ಖಾಲಿ ರೂಟ್ ಹತ್ತು ನೇತ್ರಾವತಿ ಪೋಪುನ ಖಾಲಿ ರಸ್ತೆ ಹತ್ತ ರಸ್ತೆದ ಅಡಿಟ್ಟು ನೀರು ಹಿಂಗೆ ಹಿಂಗದು ನಮ್ಮ ಇಡೀ ತುಳುನಾಡು ನಾವು ತಂಪು ಮಲ್ತೊಂದು ಪೋಂದುಂಡು ಅಂಚಾದ ನಮ್ಮ ಎಚ್ಚರ ಆಯುಜಿಂಡ ಆ ಒಂಜಿ ಬಾಲೆಗಾಯಿನ ಸ್ಥಿತಿ ನಮಕಲ ಆಪುಂಡು ಪನ್ಪುನೋ ಎನ್ನ ಅಭಿಪ್ರಾಯ ದೇವರದಾಸಿಮಯೇ ಪನ್ಪುನವರಿ ಮಹಾಕವಿ ಒಂಜಿ ಒಂಜಿ ಕಾವ್ಯಡು ಪನ್ಪೆ ಪ್ರಕೃತಿ ಭಾಷೆ ಅತ್ತಂದ ಈ ನೆಲ ಜಲ ವಾ ರೀತಿ ಒಂಜೈ ಕೊಂಜಿ ಸಂಬಂಧ ಒಂಜಿ ಉಂಡು ಬಂಡದ ಆ ಪನ್ಪೆ ಮರದೊಳಗೆ ಮಂದಾಗ್ನಿಯ ಉರಿಯದಂತೆ ಇರಿಸಿದೆ ಯೋಚನೆ ಮಲ್ಪಲೆ ಮರದ ಒಳಗೆ ಅಗ್ನಿಯನ್ನು ಉರಿಯದ ಹಾಗೆ ಇರಿಸಿದೆ ನೊರೆ ಹಾಲೊಳಗೆ ತುಪ್ಪವನ್ನು ಕಾಣದಂತೆ ಇರಿಸಿದೆ ನೊರೆ ಬರ್ಪುನ ಪೇರಡು ನೈಯುಂಡು ಅವು ಎರೆಗ್ಲ ತೋಜುಜಿ ಈ ದೇಹದೊಳು ಆತ್ಮವನ್ನು ಕಾಣದಂತೆ ಇರಿಸಿದೆ ಈ ದೇಹಡೊಂಜಿ ಆತ್ಮ ಉಂಡು ಅವೆಲ್ಲ ತೂವಂದಿಲಕ್ಕ ದೀತರ ದೇವರೇ
ನೀ ಬೆರೆಸುವ ಪರಿಗೆ ಬೆರಗಾದಿನಯ್ಯ ರಾಮನಾಥ ಅಪನ್ಪೇರು. ದೇವರೇ ಈರು ಒಂಜೆ ಕೊಂಜೆ ಎಂಚ ಬೆರವಣಿಗೆ ಮಲ್ಪುವರು ಅವೇಕ್ಯಾನು ಭಾರಿ ಚಕಿತ ಆತ್ತೆ ಭಾರಿ ಆಶ್ಚರ್ಯ ಆಪುಂಡು ಓಪಂಡದು. ಅಂಚ ಆತ್ತುಂಡು ಅಂಚ ಉಂಡು ನಮ್ಮ ಪ್ರಕೃತಿ ಕಾಲಿ ನೇತ್ರಾವತಿ ನೀರು ತಿರುಗಿ ಕೂಡಲೇ ಗಾಯಿಜಿ. ಅಲ್ಪ ಏತು ಜೀವರಾಶಿ ಉಂಡು ಏತು ಜೀವ ಸಂಕುಲ ಉಂಡು ಪ್ರಕೃತಿ ಉಂಡು ನೀರು ಉಂಡು ತೀರ್ಥದ ಎಂಕಲ್ನ ಇಡೀ ಜೀವನದ ಸೆಲೆ ಆಯ್ತ ಮೂಲ ಅಲ್ಪ ಉಂಡು ಒಂಜೆ ಕೊಂಜೆ ಸಂಬಂಧಿತ ಅವೇನು ನಮ್ಮ ಹಾಳು ಮಂತೊಂಡಂಡ ಎಲ್ಲ ನಮ್ಮ ಬಿಜಾಪುರ ಅತ್ತಂದ ಗದಗ ಹುಬ್ಬಳ್ಳಿದ ಪರಿಸ್ಥಿತಿ ನಮಕ್ಲ ಬರ್ಪುಂಡು. ನಮ್ಮ ಪ್ರವಾಸ ಪೋನಾಗ ಎಡ್ಡೆಡ್ಡ ಜಾಗಕ್ಕೆ ಪೋಪನೈತ ಒಟ್ಟುಗು ಇಂಚಿನ ಜಾಗಗಳ ವರ ಪೋದು ತೂಂಡ ಅಕ್ಲಿ ಏತು ಭಂಗ ಬರೋಂದುಲ್ಲೇರ್ ಅಕಲ್ನ ಪರಿಸ್ಥಿತಿ ನಮಕ್ಕೆ ಇತ್ತ ಬತ್ತಂದ ಎಂಚ ಆವು ಬಂದ್ಕುನ ಅವೇನು ಯೋಚನೆ ಮಲ್ತಂದು ಎಂಕ್ಲೆ ಗೊತ್ತಾಪುಂಡು ನೇತ್ರಾವತಿ ಪಂಡ ನಮ್ಮ ದಾಯಗು ನಮ್ಮ ದಾಯಗು ನೆಲ ಜಲನ ಸಂರಕ್ಷಣೆ ಮಲ್ಪೋಡು ಒಂದೇನು ಮಾತ ಯೋಚನೆ ಮಲ್ಪನಾಗ ಎನ್ನ ಮನಸ್ಸಿಡು ಬತ್ತಂದು ತುಳುವಪ್ಪೆನ ಉಡಲ ದಿಂಜಾಲೆ ಪಂಡದು. ತುಳುನಾಡದ ಉಡಲ ದಿಂಜಾಲೆ ಬಂದ್ಪುನ ಕಾನ್ಸೆಪ್ಟ್ ಬರ್ರ ಮುಖ್ಯ ಕಾರಣನೇ ಒಂದು ಕಾಲಿ ನೀರು ಪೋಂಡಯ ಒಂದು ಭೂಮಿದ ಒಲಾಯಿ ನೀರು ಸೇರೋಡು ಅಂಚಾದ ಮಾತಾಡಲ್ಲ ತುಳು ಬಂದಲಡ ತುಳು ಅಭಿಮಾನಿಲಡ ಎನ್ನ ನಿವೇದನದಾದ ಪಂಡ ಭಾಷೆನ ಒರಿಪಾಲೆ ನಾಡನ ಒರಿಪಾಲೆ ಆಯ್ತ ಒಟ್ಟುಗು ನೆಲ ಜಲ ಒರಿಪಾಲೆ ಒಂದು ಮಾತ ಒಟ್ಟುಗು ಒರಿಪಾಂಡ ಮಾತ್ರ ನಮ್ಮ ಎಲ್ಲ ಎಡ್ಡ ದಿನ ತೂಪ ಇಜ್ಜಿಂದಾಂಡ ನಮಕ್ ನಮ್ಮ ಭಂಗದ ದಿನಕ್ಕೆ ತೂವೋಡಾಪ.

ಇತ್ತುನೇಟ ತುಳುನಾಡದ ಉಡಲು ದಿಂಜಿನ ನೆಲ ಜಲ ಈ ಇಸೆಯವಾದ ಪಾತೆರ್ನಾರು ಡಾಕ್ಟರ್ ಆಕಾಶ್ ರಾಜ್ ಸಂತೆಕಟ್ಟೆ. ಇಡಗು ಇನಿತ ತುಳು ಕಾರ್ಯಕ್ರಮ ಮುಗಿಂದು ಎಲ್ಲದ ಕಾರ್ಯಕ್ರಮಗಳು ಕೂಡ ತಿಕ್ಕುಗ ಮಾತ್ರೆಗಿಲ್ಲ ಸುಲ್ಮೆಲು.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಹಾಯ್ ಹಲೋ ನಮಸ್ಕಾರ. ರೇಡಿಯೋ ನಿನಾದ ಕೇಳುಗರೆಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಿ ಕನ್ನಡ ಸಿನಿಮಾ ಗೀತೆಗಳ ಪರಂಪರೆಯನ್ನು ನೆನಪಿಸಿಕೊಳ್ಳುವ ಕಾರ್ಯಕ್ರಮ ಸಿನಿರಾಗ. ನಾನು ನಿಮ್ಮ ವಿರಾಟ್ ಪದ್ಮ.

ಕನ್ನಡ ಸಿನಿಮಾ ಗೀತೆಗಳು ಹೊಳೆಸಿದ ಆಲೋಚನಾ ಕ್ರಮಗಳು, ಸ್ಫೂರ್ತಿಯ ನೆಲೆಗಳು ಮತ್ತು ಐತಿಹಾಸಿಕ ವಿವರಗಳು, ಬದುಕನ್ನ ಚಂದಗಾಣಿಸಿಕೊಳ್ಳಬಹುದಾದ ಸಾಧ್ಯತೆಗಳು ಈ ಗೀತೆಗಳ ಜೊತೆಗೆ ಇವೆ. ಇಂತಹ ಅಪರೂಪದ ಅಂಶಗಳನ್ನು ಚರ್ಚಿಸುವ ಕಾರ್ಯಕ್ರಮದ ಸಂಚಿಕೆಯೇ ಸಿನಿರಾಗ.

ನಾವು ಹಿಂದಿನ ಎಪಿಸೋಡ್ ಅಲ್ಲಿ ಭಾರತೀಯ ಚಲನಚಿತ್ರರಂಗದ ವಿಶೇಷ ಅಸ್ಮಿತೆಯನ್ನ ಚಲನಚಿತ್ರ ಗೀತೆಗಳ ನಂಟಿನೊಂದಿಗೆ ಚರ್ಚಿಸಿದ್ವಿ. ನಾವು ಇವತ್ತು ಕನ್ನಡ ಚಲನಚಿತ್ರರಂಗ ಮತ್ತು ಅದರ ಮುಖಾಂತರ ಹೊಮ್ಮಿರುವಂತಹ ಸಾಹಿತ್ಯಿಕ ಸತ್ವವನ್ನು ಗೀತೆಗಳ ನೆಲೆಯಲ್ಲಿ ಚರ್ಚಿಸಬಹುದು ಅಂತ ಅನ್ಸುತ್ತೆ. ನನಗೆ ಕನ್ನಡದ ಭಾಷಿಕ ಸೊಗಡು ಸಾಹಿತ್ಯಾತ್ಮಕವಾಗಿ ಹೆಚ್ಚು ಆಪ್ತವಾಗಿ ಧ್ವನಿಸಿದ್ದು ಚಲನಚಿತ್ರ ಗೀತೆಗಳ ಮುಖಾಂತರ ಅಂತ ಅನ್ಸುತ್ತೆ. ಕೇವಲ ಕನ್ನಡ ಚಲನಚಿತ್ರರಂಗ ಮಾತ್ರ ಅಲ್ಲ, ಭಾರತದ ಬೇರೆ ಬೇರೆ ಪ್ರಾದೇಶಿಕ ಚಲನಚಿತ್ರ ರಂಗಗಳಿದಾವಲ್ಲ, ಅವುಗಳ ಮುಖಾಂತರ ಚಲನಚಿತ್ರ ಗೀತೆಗಳು ಸಂಗೀತದ ನೆರವಿನೊಂದಿಗೆ ಭಾಷಿಕ ಅಸ್ಮಿತೆಯನ್ನು ಅತ್ಯಂತ ಸತ್ವಯುತವಾಗಿ ದಾಟಿಸಿದಾವೆ ಅಂತ ಅನ್ಸುತ್ತೆ. ಅದು ಪಶ್ಚಿಮ ಬಂಗಾಳದ ಚಲನಚಿತ್ರ ರಂಗ ಆಗಿರಬಹುದು, ನಮ್ಮದೇ ಸೌತ್ ಇಂಡಿಯನ್ ಸಿನಿಮಾ ವಲಯಗಳಾಗಿರ್ಬಹುದು, ಅದು ಮಲಯಾಳಂ ಆಗಿರ್ಬಹುದು, ತಮಿಳು ಆಗಿರ್ಬಹುದು, ತೆಲುಗು ಆಗಿರ್ಬಹುದು, ಕನ್ನಡವೂ ಸೇರಿದಂತೆ ದಕ್ಷಿಣ ಭಾರತದ ಮತ್ತು ಉತ್ತರ ಭಾರತದ ಒಟ್ಟು ಅಖಂಡ ಭಾರತದ ಪ್ರಾದೇಶಿಕ ಅಸ್ಮಿತೆ ಚಲನಚಿತ್ರ ಗೀತೆಗಳ ಮುಖಾಂತರ ತುಂಬಾ ಸತ್ವಯುತವಾಗಿ ದಾಟಿಕೊಂಡಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ನೀವು ಪಾಶ್ಚಾತ್ಯರ ಚಲನಚಿತ್ರ ವಲಯದಲ್ಲಿ ಈ ಬಗೆಯ ಕಲಾತ್ಮಕ ಅಸ್ಮಿತೆಯನ್ನು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಭಾರತೀಯ ಸಿನಿಮಾ ಗೀತೆಗಳದ್ದೇ ಒಂದು ಬಗೆಯ ವಿಶೇಷ ಅಸ್ಮಿತೆ ಇದೆ ಅಂತ ಅನ್ಸುತ್ತೆ ನನಗೆ ಆ ದೃಷ್ಟಿಯಿಂದ. ಹಾಗಾಗಿ ಕನ್ನಡದ ಸಿನಿಮಾ ಗೀತೆಗಳನ್ನು ಈ ನೆಲೆಯಲ್ಲಿ ನೋಡಿದಾಗ ನಮಗೆ ಅನೇಕ ಒಳಹುಗಳು ಸಿಗ್ತವೆ. ಅಲ್ಲಿ ಪ್ರೀತಿ ಇದೆ, ಪ್ರೇಮ ಇದೆ, ಬದುಕಿನ ಬೇರೆ ಬೇರೆ ಆಯಾಮಗಳನ್ನು ದಾಟಿಸುವಂಥ ದಾರ್ಶನಿಕತೆ ಇದೆ. ಸೊ ವರ್ತಮಾನದಲ್ಲಿನ ಎಲ್ಲ ವಿವರಗಳನ್ನು ಕಾವ್ಯಾತ್ಮಕಗೊಳಿಸಿ ಕೇಳುಗರನ್ನು ತನ್ಮಯಗೊಳಿಸುವಂಥ ಶಕ್ತಿ ಸಂಗೀತಕ್ಕೆ ಇರುತ್ತಲ್ಲ, ಆ ಸಂಗೀತವನ್ನು ನಮ್ಮ ಚಲನಚಿತ್ರ ಸಂಗೀತ ಕಲಾವಿದರು ಮತ್ತು ಚಲನಚಿತ್ರ ಗೀತೆ ರಚನೆಕಾರರು ತುಂಬ ಚೆನ್ನಾಗಿ ಆ ಸಾಧ್ಯತೆಯನ್ನು ಬಳಸ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಹಾಗಾಗಿ ನನಗೆ ನಿರ್ದೇಶಕರು ಮತ್ತು ಚಲನಚಿತ್ರ ಗೀತ ರಚನೆಕಾರರು ಮತ್ತು ಚಲನಚಿತ್ರ ಸಂಗೀತಕಾರರು ಈ ಮೂವರ ಸಂಯೋಜನಾತ್ಮಕ ಐಡೆಂಟಿಟಿ ಇದೆಯಲ್ಲ, ಅದು ಎಸ್ಪೆಷಲಿ ಭಾರತೀಯ ಚಲನಚಿತ್ರರಂಗದಲ್ಲಿ ವಿಶೇಷವಾದಂಥ ಕೊಡುಗೆಗಳನ್ನು ಕೊಟ್ಟಿದೆ.

ಮನಸಲ್ಲ ಕನ್ನಡ ಭಾಷಿಕ ಅಸ್ಮಿತೆ ಅಂದ ತಕ್ಷಣನೇ ಕನ್ನಡ ಮಾತಾಡೋದಷ್ಟೇ ಭಾಷಿಕ ಅಸ್ಮಿತೆಯ ಭಾಗ ಅಂತ ಒಂದು ತಪ್ಪು ಕಲ್ಪನೆ ಇದೆ. ಅಂದ್ರೆ ನಾವು ಕನ್ನಡವನ್ನಷ್ಟೇ ಮಾತಾಡಬೇಕು, ಕರ್ನಾಟಕದಲ್ಲಿ ಕನ್ನಡವನ್ನಷ್ಟೇ ಮಾತಾಡಬೇಕು, ತಮಿಳುನಾಡಿಗೆ ಹೋದಾಗ ತಮಿಳನ್ನಷ್ಟೇ ಮಾತಾಡಬೇಕು ಅಂತ ಆ ತರದ ಒಂದು ಭಾವ ಹುಟ್ಟಿಸುವಂತ ತಪ್ಪು ಕಲ್ಪನೆಗಳಿದಾವಲ್ಲ, ಇವೆಲ್ಲವುಗಳನ್ನ ಹಿನ್ನೆಲೆಗೆ ಸರಿಸುವ ಹಾಗೆ ನಮ್ಮ ಚಲನಚಿತ್ರ ಸಂಗೀತಾತ್ಮಕ, ಚಲನಚಿತ್ರಾತ್ಮಕ, ಗೀತಾತ್ಮಕ ಅಸ್ಮಿತೆ ಇದೆ ಅಂತ ಅನ್ಸುತ್ತೆ. ಚಲನಚಿತ್ರ ಗೀತೆಗಳು ಏನ್ ಹೇಳಿದ್ವು ಅಂತಂದ್ರೆ, ನಾವೆಲ್ಲರೂ ಒಂದಾಗಿ ವೈವಿಧ್ಯತೆಯ ತತ್ವವನ್ನ ದಾಟಿಸಿದವರು ಅನ್ನುವ ಸತ್ಯವನ್ನ ಭಾರತೀಯ ಚಲನಚಿತ್ರರಂಗ, ವಿಶೇಷವಾಗಿ ಎಲ್ಲಾ ಪ್ರಾದೇಶಿಕ ಚಲನಚಿತ್ರ ವಲಯಗಳು ದಾಟಿಸಿದವೆ. ಅದಕ್ಕೆ ಪೂರಕವಾಗಿ ಗೀತೆಗಳು ಸ್ಪಂದಿಸಿದಾವೆ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ನೀವು ಸೌತ್ ಇಂಡಿಯಾ ಅಂತ ಬಂದಾಗ, ದಕ್ಷಿಣ ಭಾರತ ಅಂತ ಬಂದಾಗ, ಒಂದರೊಳಗೊಂದು ಸಂಸ್ಕೃತಿ ಬೆರೆತಂತ ವಿಶೇಷತೆ ನಮ್ದು ಅಂತ. ಕನ್ನಡದ ಭಾಷೆಯ ಮೇಲೆ ದಕ್ಷಿಣ ಕನ್ನಡದ ಇತರ ಭಾಷೆಗಳ ಪರಿಣಾಮನೂ ಇರುತ್ತೆ, ಪ್ರಭಾವನೂ ಇರುತ್ತದೆ. ಇತರ ಭಾಷೆಗಳ ಮೇಲೆ ಕನ್ನಡದ ಭಾಷಿಕ ಪ್ರಭಾವನೂ ಇರುತ್ತದೆ. ಅದು ತಾತ್ವಿಕವಾಗಿರಬಹುದು, ಭಾಷಿಕ ವ್ಯಾಕರಣದ ನೆಲೆಗಟ್ಟಿನಲ್ಲಾಗಿರ್ಬೋದು. ನೀವು ಗಡಿ ಪ್ರದೇಶಗಳನ್ನ ನೋಡಿದಾಗ ಈ ಸತ್ಯ ಮನವರಿಕೆ ಆಗುತ್ತೆ. ಹಾಗಾಗಿ ನನಗೆ ಭಾಷೆಯ ಗಡಿಗಳನ್ನ ಮೀರಿದ ತತ್ವವನ್ನು ದಾಟಿಸಿದಂತ ಶಕ್ತಿ ಚಲನಚಿತ್ರ ಗೀತೆಗಳಿಗೆ ಇದೆ ಅಂತ ಅನ್ಸುತ್ತೆ ನನಗೆ. ಹಾಗಾಗಿ ನಮಗೆ ಗಡಿನಾಡ ಭಾಗಕ್ಕೆ ಹೋದ್ರೆ ತೆಲುಗಿನ ಗೀತೆಗಳು ಅವರಿಗೆ ಆಪ್ತ ಅನ್ನಿಸ್ತವೆ, ಅಥವಾ ಕಾಸರಗೋಡಿನಲ್ಲಿ ನೀವು ಹೋದ್ರೆ ಮಲಯಾಳಂನ ಗೀತೆಗಳು ಅವರಿಗೆ ಆಪ್ತ ಅಂತ ಅನ್ನಿಸ್ತವೆ. ಕನ್ನಡದವರಿಗೆ ಎರಡು, ಅಂದರೆ ಈಗ ಬೀದರ್ನ ಭಾಗಕ್ಕೆ ಹೋದರೆ ಮಹಾರಾಷ್ಟ್ರದ ಮರಾಠಿ ಗಡಿಯ ಅಲ್ಲಿರೋರಿಗೆ ಅಲ್ಲಿಯ ಗೀತೆಗಳು ತುಂಬ ಆಪ್ತ ಅಂತ ಅನಿಸುತ್ತೆ. ಅಂದರೆ ಸಂಕರ ಅಂತ ನಾವು ಒಂದು ಪದ ಬಳಸ್ತೀವಿ, ಅಂದರೆ ಒಂದು ಭಾಷೆ ಮತ್ತೊಂದರೊಳಗೆ ಬೆರೆತು ಅದು ಹೊಸದೊಂದು ಸೌಂದರ್ಯವನ್ನು ದಾಟಿಸೋದು ಅಂತ. ಇದನ್ನು ನಾವು ಅರ್ಥ ಮಾಡಿಕೊಳ್ಳುವಲ್ಲಿ ಸೋತಿದ್ದೀವಿ ಅಂತ, ನಾವು ಗಡಿಗಳನ್ನು ಗೆರೆಗೀಚಿ ನಿಲ್ಲಿಸಿ ಒಬ್ರಿಗೊಬ್ರು ವಿರೋಧಿಗಳನ್ನು ತಂದುಕೊಳ್ತೀವಲ್ಲ, ಇದನ್ನು ನಮ್ಮ ಸಾಹಿತ್ಯ ಕೂಡ ಈ ತಪ್ಪು ಕಲ್ಪನೆಯನ್ನು ಸಾಹಿತ್ಯ, ಕನ್ನಡ ಸಾಹಿತ್ಯ ಅಥವಾ ಪ್ರಾದೇಶಿಕ ಭಾಷಾ ಸಾಹಿತ್ಯ ಒಡೆದಿದೆ. ಅದು ಚಲನಚಿತ್ರ ಕೂಡ ಈ ಕೆಲಸವನ್ನು ತುಂಬ ಶ್ರದ್ಧೆಯಿಂದ ಮಾಡಿದೆ. ಗೀತೆಗಳಂತೂ ನಮ್ಮನ್ನು ಬೆಸೆಯುವ ಕೊಂಡಿಗಳಾಗಿ ಕೆಲಸ ಮಾಡಿದಾವೆ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಈ ನೆಲೆಯಲ್ಲಿ ನೋಡೋದಾದರೆ ಕನ್ನಡದ ಸೊಗಡಿದೆಯಲ್ಲ, ಅದು ಒಂದು ಸಾಫ್ಟ್ ಲೇಯರ್ಡ್ ಐಡೆಂಟಿಟಿ ಅಂತ ನಾವು ಕರಿತೀವಿ. ಅಂದರೆ ನಾವು ತುಂಬ ಸಹಿಷ್ಣುಗಳು, ಸೌಹಾರ್ದತೆಯನ್ನು ಬಯಸುವವರು. ಇದನ್ನು ಕನ್ನಡದ ಅನೇಕ ಚಲನಚಿತ್ರ ಗೀತೆಗಳು ಧ್ವನಿಸಿದ್ದಾವೆ. ಈಗ ವಿಷ್ಣುವರ್ಧನ್ ಅಭಿನಯದ ಒಂದು ಸಿನಿಮಾವನ್ನು ನೆನಪು ಮಾಡಿಕೊಂಡ್ರೆ ಕರ್ನಾಟಕದ ಇತಿಹಾಸವನ್ನು ಮೆಲುಕು ಹಾಕಿರುವಂಥ ಸಾಂಗ್ ಅದು. ಅಂದರೆ ಇಡೀ ಕನ್ನಡದ ಇತಿಹಾಸವನ್ನು ನೆನಪಿಸ್ತಾನೆ, ಕನ್ನಡಕ್ಕಿರುವಂಥ ಒಂದು ಸೌಜನ್ಯದ ಸೊಗಡು ಅಥವಾ ಒಂದು ಸೌಮ್ಯವಾದಿ ಸೊಗಡನ್ನು ಪರಿಚಯಿಸುವಂಥ ಕೆಲಸವನ್ನು ಆ ಗೀತೆ ಮಾಡ್ತದೆ. ಆ ಥರದ ಅನೇಕ ಗೀತೆಗಳಿದ್ದಾವೆ. ಅಂದರೆ ನಮಗೆ ಇತಿಹಾಸವನ್ನು ಕಲುಕುವ, ಅಂದರೆ ಸುಳ್ಳುಗಳ ಜೊತೆಗೆ ಕಲುಕುವಂಥ ಪ್ರಯತ್ನಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ಕನ್ನಡದ್ದೇ ಆಗಿರುವಂಥ ಒಂದು ವಿಶೇಷ ಹಿರಿಮೆಯನ್ನು ಮನವರಿಕೆ ಮಾಡಿಕೊಡುವಂತಹ ಒಂದು ಪ್ರಯತ್ನ ಇದೆಯಲ್ಲ, ಅದು ನನಗೆ ತುಂಬ ಮಹತ್ವದ್ದಂತ ಅನ್ಸುತ್ತೆ. ನನಗೆ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಬಂದಂಥ ಕರ್ನಾಟಕದ ಇತಿಹಾಸದಲ್ಲಿ ಆ ಎಲ್ಲ ವಿವರಗಳನ್ನು ಕೊಡಮಾಡುವಂಥ ಒಂದು ಕೆಲಸ ಆಗುತ್ತಲ್ಲ, ನನಗೆ ಆ ಥರದ ಗೀತೆಗಳು ತುಂಬ ಮಹತ್ವದ ಗೀತೆಗಳು ಅಂತ ಅನ್ಸುತ್ತೆ ನನಗೆ.

ನಾನು ಅದಾಗ್ಲೇ ಹೇಳಿದ ಹಾಗೆ ಗಡಿಗಳ ನೆಲೆಗಳಲ್ಲಿ ನಾವು ನಮ್ಮದೇ ಶ್ರೇಷ್ಠ ಅನ್ನೋದಕ್ಕಿಂತ ಕನ್ನಡಕ್ಕಿರುವಂಥ ಒಂದು ಎಲ್ಲವನ್ನು ಒಳಗೊಳ್ಳುವಂಥ ಒಂದು ಶಕ್ತಿಯನ್ನು ದಾಟಿಸುವಂಥ ಆ ಮೌಲ್ಯ ಇದೆಯಲ್ಲ, ಅದನ್ನು ತುಂಬ ಇಷ್ಟ ಆಗುತ್ತೆ ನನಗೆ. ಹೀಗಾಗಿನೇ ನನಗೆ ಕನ್ನಡದ ಚಲನಚಿತ್ರ ಗೀತೆಗಳು ಕೇವಲ ರಂಜನಾತ್ಮಕವಾಗಿ ಮಾತ್ರ ಅಲ್ಲ, ನಾವು ಕಳೆದ ಎಪಿಸೋಡ್ನಲ್ಲಿ ಹೇಳಿದ ಹಾಗೆ ವಿವೇಕವನ್ನು ಕೂಡ ಹೊಡೆಸ್ತವೆ. ಇನ್ನೊಬ್ಬರನ್ನು ನಾವು ಹೆಂಗೆ ನೋಡಬೇಕು? ಈಗ ನೋಡಿ, ದಕ್ಷಿಣ ಭಾರತದ ಉಳಿದ ರಾಜ್ಯಗಳವರ ಭಾಷಿಕರೆಲ್ಲರೂ ಕೂಡ ಪರಭಾಷಿಕರಲ್ಲ. ನಮ್ಮಲ್ಲಿ ಏನಾಗಿದೆ ಅಂದರೆ ಅವರು ಪರಭಾಷಿಕರು ಅಂತ ಅನ್ನೋದೇ ಒಂದು ದೊಡ್ಡ ಒಂದು ಮಿಸ್ಕನ್ಸೆಪ್ಷನ್ ಅಂತ ಅನಿಸುತ್ತೆ. ಅವರು ನಮ್ಮ ಸಹೋದರ ಭಾಷಿಕರು ಅವರೆಲ್ಲ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಇದು ಈ ಕಾವ್ಯ ನಮಗೇನು ಹೇಳುತ್ತೆ? ನಾಡಗೀತೆ, ನಮ್ಮ ಪಕ್ಕದಲ್ಲಿರುವಂಥ ರಾಜ್ಯದ ಭಾಷಿಕರು ನಮ್ಮ ಸಹೋದರ ಭಾಷಿಕರು ಅನ್ನುವ ತತ್ವವನ್ನೇ ಪ್ರತಿಪಾದಿಸ್ತದಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಳ್ಳುವಲ್ಲಿ ಸೋತಿದ್ದೀವಿ. ಈ ಸತ್ವವನ್ನು ಸಾಹಿತ್ಯ ಹೇಗೆ, ಜಯ ಭಾರತ ಜನನಿಯ ತನುಜಾತೆ ಗೀತೆ ಹೇಗೆ ದಾಟಿಸಿತೋ, ಚಲನಚಿತ್ರ ಗೀತೆಗಳು ಕೂಡ ಈ ತತ್ವವನ್ನು, ಈ ವಿವೇಕವನ್ನು ಬೇರೆ ಬೇರೆ ರೀತಿಯಲ್ಲಿ ದಾಟಿಸಿದಾವೆ ಅಂತ ಅನಿಸುತ್ತೆ ನನಗೆ. ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು ಅನ್ನುವಂಥದ್ದು ಒಂದು ಹಾಡಿದೆ. ಅದು ತಾರಕಸ್ವರದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ.

ನಿಮಗೆ ನೋಡಿ ಅದು ಆ ತಾರಕ ಸ್ವರ ಏನ್ ಧ್ವನಿಸುತ್ತೆ ಅಂತಂದ್ರೆ, ನಾವೇ ಶ್ರೇಷ್ಠ ಅನ್ನುವ ಧ್ವನಿ ಇಲ್ಲ ಅದರೊಳಗೆ. ಅದು ತುಂಬಾ ಸೌಮ್ಯವಾದಿ ಗುಣದ ಒಂದು ಸಂಗೀತಾತ್ಮಕ ದಾಟಿಸುವಿಕೆಯ ಪ್ರಯೋಗ ಅದು. ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ವೇಡು ಅಂತ ಅದನ್ನು ಮೆರಿಟ್ ಮಾಡ್ತಾ ಮಾಡ್ತಾ ಮಾಡ್ತಾ ಕನ್ನಡದ ಒಂದು ನಿಜವಾದ ಅಸ್ಮಿತೆಯನ್ನು ದಾಟಿಸುತ್ತೆ.

ಹಾಗಾಗಿ ಇನ್ನೊಂದು ಗೀತೆ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋತೀನಿ, ಕನ್ನಡಮ್ಮನ ದೇವಾಲಯ ಅಂತ ಒಂದು ಸಾಲಿನೊಂದಿಗೆ ಶುರುವಾಗುವಂಥ ಪದ್ಯ, ಒಂದು ದೈವಿಕ ನೆಲಗಟ್ಟಿನಲ್ಲಿ ಭಾಷೆಯನ್ನು ನೋಡುವಂಥ ಪ್ರಯೋಗಶೀಲತೆ ಅದು.

ತುಂಬಾ ರೇರೆಸ್ಟ್ ಆಫ್ ದ ರೇರ್. ನಿಮಗೆ ದೈವಿಕತೆ ಅಂತಂದ್ರೆ ನೀವು ಮೌಢ್ಯ ಅಂತ ಅಂದ್ಕೊಳ್ಬೇಕಾದ ಅಗತ್ಯ ಇಲ್ಲ. ದೈವಿಕತೆ ಅಂತಂದ್ರೆ ಒಂದು ಪಾರದರ್ಶಕತೆ, ಒಂದು ಸತ್ಯ, ಒಂದು ನೈತಿಕ ಐಡೆಂಟಿಟಿಯ ನೆಲೆಗಟ್ಟಿನಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ನನಗೆ ಕನ್ನಡಮ್ಮನನ್ನೇ ದೇವಾಲಯದ ಅಸ್ಮಿತೆಯ ಭಾಗವಾಗಿ ನೋಡೋದಿದೆಯಲ್ಲ, ಅದು ಭಾವುಕವೂ ಹೌದು ಬೌದ್ಧಿಕವೂ ಹೌದು ಅಂತ. ಅಲ್ಲಿ ನನಗೇನೋ ಸಿಗತ್ತೆ ಅಂತ ಆ ಗೀತೆ ಕೇಳ್ತಾ ಹೋದಂಗೆಲ್ಲ ಕನ್ನಡದ ತಾಯಿ ಅಂತ ನಾನು ಏನು ಅನ್ಕೋತೀನಲ್ಲ ಅದು ನನ್ನೊಳಗೆ ಅಂತಸ್ಥ ಆಗ್ತಾಳೆ ಕನ್ನಡದ ತಾಯಿ. ನಾನು ಕನ್ನಡದ ತಾಯಿಯನ್ನು ನಾನು ಹೇಗೆ ಆವಾಹಿಸಿಕೊಂಡು ನನ್ನೊಳಗಿನ ಒಂದು ಪ್ರಜ್ಞೆಯನ್ನು ಹೇಗೆ ಮರುರೂಪಿಸಿಕೊಳ್ಬೇಕು ಅನ್ನುವಂಥ ಸತ್ವ ನನಗೆ ಗೊತ್ತಾಗತ್ತಲ್ಲ. ನನಗೆ ಚಲನಚಿತ್ರ ಗೀತೆಗಳ ನಿಜವಾದ ಗೆಲುವು ಇರೋದು ಇಲ್ಲೇ ಅಂತ ಅನಿಸುತ್ತೆ ನನಗೆ. ಅಂದರೆ ಗೋಡೆಗಳನ್ನು ಕಟ್ಟುವ ಒಂದು ಮೀನಾಗಿರುವಂಥ ಕೆಲವು ಗೀತೆಗಳು ಬಂದಿದ್ದಾವೆ, ಬಟ್ ಅಂತಹ ಗೋಡೆಗಳನ್ನು ಒಡೆಯಬಲ್ಲಂಥ ಕಥನದ ಭಾಗವಾಗಿರುವಂಥ ನಿಜವಾದ ಭಾಷಿಕ ಅಸ್ಮಿತೆಯ ನಿಜವಾದ ವಿವೇಚನೆಯನ್ನು ಒಡಿಸುವಂಥ ಗೀತೆಗಳು ಕೂಡ ಬಂದಿವೆ. ಅದರಲ್ಲಿ ನನಗೆ ಈ ಗೀತೆ ಕನ್ನಡಮ್ಮನ ದೇವಾಲಯ ನನಗೆ ತುಂಬ ಮಹತ್ವದ್ದಂತ ಅನಿಸುತ್ತೆ.

ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು ಅಂತ ಹೇಳುವಂತ ಪದ್ಯ ಇದೆಯಲ್ಲ ನೀವು, ಅಂದ್ರೆ ಆ ಸಿನಿಮಾದ ಭಾಗವಾಗಿ ನೋಡಿದಾಗ ಅದಕ್ಕೊಂದು ಅದರದ ಆದ್ಯತೆ ಇದೆ. ಆ ಸಿನಿಮಾದ ಭಾಗವಾಗಿ ಆ ಗೀತೆಯನ್ನು ನೋಡಿದಾಗ ಅದು ಹೊಡೆಸುವ ಅರ್ಥ ಒಂದ್ ರೀತಿಯದ್ದು, ಆ ಸಿನಿಮಾದ ಹೊರತಾಗಿ ನಾನು ಆ ಗೀತೆಯನ್ನು ಕೇಳಿದಾಗ ಅದು ಹೊಡೆಸುವ, ಅದು ದಾಟಿಸುವಂತ ಮೌಲಿಕ ಆಲೋಚನೆ ಇನ್ನೊಂದು ರೀತಿ ಇದೆ. ಅಂದ್ರೆ ನೀನು ಈ ಸಿವಿಲೈಸ್ಡ್ ಸೊಸೈಟಿಯ ಪ್ರತಿನಿಧಿ, ನೀನು ಭಾರತದ ಪ್ರಜೆ, ನಾವು ಡೆಮೊಕ್ರಸಿ ಅಂತ ನಾವೇನು ಕರಿತೀವಲ್ಲ, ಎಂದೂ ಮರೆಯದ ಭಾರತ ರತ್ನ ನೀನಾಗಬೇಕು ಅನ್ನುವಂಥ ಹಂಬಲ ಒಂದು ಇಂಡಿವಿಜುವಲ್ ಮುಖಾಂತರ ಇನ್ನೊಬ್ಬರಿಗೆ ದಾಟುವಂಥದ್ದೇ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಯಾಕಂದರೆ ಆ ಆಶಯಗಳಿದಾವಲ್ಲ ಇಡೀ ನಮ್ಮ ಸಮಾಜವನ್ನು ರಿಫಾರ್ಮ್ ಮಾಡ್ತವೆ, ರಿಫೈನ್ ಮಾಡ್ತವೆ. ಆ ಗೀತೆಯ ಆಶಯ ಕೂಡ ಅದೇ ಅಲ್ಲ. ಭಾರತ ರತ್ನ ಅಂತಂದರೆ ನೀವು ತುಂಬ ವೈಭವೀಕೃತ ಐಡೆಂಟಿಟಿ ಅಲ್ಲ, ನೀನು ನಿಜವಾದ ಮಾನವ ಸಂಪನ್ಮೂಲ ಆಗುವಂತ, ಹಿಂದೂಸ್ತಾನ ಯಾವತ್ತೂ ಮರೆಯದೇ ಇರುವಂತ ಮಹತ್ವದ ಸಂಪನ್ಮೂಲ ಆಗುವಂತ ಹೇಳುವಂತ ಒಂದು ಗೀತೆ ಅದು. ನನಗೆ ನೋಡಿ, ಇಲ್ಲಿ ನೋಡಿ, ಒಬ್ಬ ಕನ್ನಡಿಗನನ್ನ ಉದ್ದೇಶಿಸಿ ನೀನು ಭಾರತೀಯ ಪ್ರಜೆ ಹೇಗಾಗಬೇಕು ಅನ್ನುವಂತ ಒಂದು ತತ್ವ ದಾಟದಂಗೆ ಆಯ್ತಲ್ಲ. ಸೊ ನನಗೆ ಇದು ಈ ಪ್ಯಾಟರ್ನ್ ನಂಗೆ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಸರ್. ನನಗೆ ಇಂಥ ಅನೇಕ ಡೈಮೆನ್ಷನ್ಸ್ ಇದ್ದಾವೆ, ನೀವು ಹೇಳಿದ ಗೀತೆ ಕೂಡ ಹಾಗೇನೆ. ಅಂದರೆ ಇಡೀ ಭಾರತದ ನಕಾಶೆಯನ್ನು ಕೇಂದ್ರೀಕರಿಸಿಕೊಂಡು ಒಂದು ಮಂದಿರ ಪ್ರಜ್ಞೆಯ ನೆಲೆಗಟ್ಟಿನಲ್ಲಿ ಭಾರತವನ್ನು ಇಂಟರ್ಪ್ರಿಟ್ ಮಾಡುವಂಥದ್ದು, ಅಂದರೆ ನಿಮ್ಮ ಇಂಡಿವಿಜುವಲಿಸ್ಟಿಕ್ ಐಡೆಂಟಿಟಿಯನ್ನು ರಿಫೈನ್ ಮಾಡೋದು ಅಂತ, ಸಂಸ್ಕರಣಗೊಳಿಸೋದು ಅಂತ ಹೇಳ್ತೀವಿ. ಸಂಸ್ಕೃತಿಯ ಕಾಂಟೆಕ್ಸ್ಟಲ್ಲಿ ಭಾಷಿಕ ಸಂಕರಗಳಿರ್ತವೆ, ಇಂಡಿವಿಜುವಲಿಸ್ಟಿಕ್ ಐಡೆಂಟಿಟಿಯಲ್ಲಿ ನಮ್ಮ ವ್ಯಕ್ತಿಗತ ಸಂಸ್ಕಾರಗಳು ತುಂಬ ಮಹತ್ವದ ಕೆಲಸ ಮಾಡ್ತವೆ. ಸೊ ಅವುಗಳ ಆ ಸಂಸ್ಕಾರಕ್ಕೆ ಬೇಕಾಗಿರುವಂಥ ಅಂಥ ವಾರ್ಷಿಕ ಸಂಕರಗಳಿಗೆ ಬೇಕಾಗಿರುವಂಥ ತತ್ವಗಳನ್ನು, ವಿವೇಕವನ್ನು ಚಲನಚಿತ್ರ ಗೀತೆ ಹೇಳಿ ದಾಟಿಸಿದ್ದಾರೆ ಅಂತ ಅನಿಸುತ್ತೆ.

ಅದು ಕನ್ನಡದ ಒಂದು ಅಸ್ಮಿತೆಯ ಪದ್ಯವಾಗಿ ಜನಮನವನ್ನು ಸೆಳೆದಿದೆ. ಇವತ್ತು ಹೊಸ ಯುವಕರು ಕೂಡ, ಹೊಸ ತಲೆಮಾರು ಕೂಡ ಅದನ್ನ ಮನೋರಂಜನಾ ಕಾರ್ಯಕ್ರಮಗಳಲ್ಲಿ ಒಂದು ಆದ್ಯತೆಯಾಗಿ ಅದನ್ನು ಬಳಸ್ತಾ ಇದ್ದಾರೆ ಅನ್ನೋದಕ್ಕಿಂತ ಅದನ್ನ ತಮ್ಮ ಕನ್ನಡ ಸಂಸ್ಕೃತಿಯ ಪ್ರಜ್ಞೆಗೆ ಪೂರಕವಾಗಿಸಿಕೊಳ್ತಾ ಇದ್ದಾರೆ ಅನ್ನೋದು ನನಗೆ ಅದು ಕರೆಕ್ಟ್ ವಾಕ್ಯ ಅಂತ ಅನ್ಸುತ್ತೆ. ಈ ಮಾತಿನೊಂದಿಗೆ ಈ ಸಂಚಿಕೆಯನ್ನ ಪೂರ್ಣಗೊಳಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.

0: ಮಾತರೆಗ್ಲಾ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರು ತೆರೀದ್ ಬಾರಿ ಸಂತೋಷ ಅಂಡ್ ಅವು ಜನಕ್ಲಿಕ್ ಬಾರಿ ಪ್ರಿಯ ಒಂದುಂಡು. ಇತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತ್ತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿ ನಾವು ಉಲ್ಲಾಸಡುಲ್ಲೇರು ಅಕ್ಲ ಈ ಪ್ರಯತ್ನಕ ಯಶಸ್ಸಾವಡನ್ನು ಪ್ರಾರ್ಥಿಸ.
1: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ

ಹಾಯ್ ನಮಸ್ಕಾರ, ನೀವ್ ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತ್.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಇವತ್ತು ನಮ್ಮ ಪ್ರೋಗ್ರಾಮ್ ಅಲ್ಲಿ ಹೆಲ್ತಿ ಫುಡ್ ನಮ್ಮ ಜೀವನಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳೋಣ ಬನ್ನಿ. ಈಗಿನ ಬ್ಯುಸಿ ಜೀವನದಲ್ಲಿ ಜನ ಯಾವುದಕ್ಕೂ ಹೆಚ್ಚು ಟೈಮ್ ಕೊಡಲ್ಲ, ಎಲ್ಲವೂ ಫಾಸ್ಟ್ ಆಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದೇ ಕಾರಣದಿಂದ ಜನ ಫಾಸ್ಟ್ ಫುಡ್ ಕಡೆಗೆ ಹೆಚ್ಚು ವಾಲ್ತಿರೋದು. ಆದ್ರೆ ಇದೇ ಫಾಸ್ಟ್ ಫುಡ್ ನಮ್ಮ ಜೀವನಕ್ಕೆ ಯಾವ ರೀತಿ ಪರಿಣಾಮ ಬೀರುತ್ತೆ ಮತ್ತೆ ಹೆಲ್ತಿ ಫುಡ್ ಕಡೆ ಯಾಕೆ ಹೆಚ್ಚು ಫೋಕಸ್ ಮಾಡ್ಬೇಕು ಅನ್ನೋದನ್ನ ನಾನು ಇವತ್ತು ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ನಾವಾಗ್ಲೇ ಫಾಸ್ಟ್ ಫುಡ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ. ಫಾಸ್ಟ್ ಫುಡ್ ಅಂದ್ರೆ ಈ ನೂಡಲ್ಸ್, ಮ್ಯಾಗಿ, ಗೋಬಿ ಮಂಚೂರಿ, ಫ್ರೈಡ್ ರೈಸ್, ಹೀಗೆ ಇನ್ನು ಹೇಳ್ತಾ ಹೋದ್ರೆ ತುಂಬಾ ಇದೆ. ಇದನ್ನ ತುಂಬಾ ಇಷ್ಟಪಟ್ಟು ತಿನ್ನೋರು ನಮ್ಮಲ್ಲಿ ಬಹಳ ಜನ ಇದ್ದಾರೆ. ಆದ್ರೆ ಇದು ಎಷ್ಟು ಅನ್ಹೆಲ್ದಿ ಅಂದ್ರೆ, ನೂಡಲ್ಸ್ ನ ಒಂದು ಪೀಸ್ ಹೊಟ್ಟೆಯಲ್ಲಿ ಕರಗೋಕೆ ಸುಮಾರು ಗಂಟೆಗಳೇ ಬೇಕು. ಬರೀ ಇಷ್ಟೇ ಅಲ್ಲ, ಇದರಲ್ಲಿ ಹಾಕಿರುವಂತ ಕಲರ್ಸ್, ಟೇಸ್ಟಿಂಗ್ ಪೌಡರ್ ಮತ್ತೆ ಕೆಲವು ಮಸಾಲಾಸ್ ನಮ್ಮ ಆರೋಗ್ಯನ ಕೆಡಿಸುತ್ತೆ. ಅಲ್ಲದೆ ಇಂತಹ ಕಲರ್ಸ್ ಕ್ಯಾನ್ಸರ್ಗೆ ಕೂಡ ಕಾರಣ ಆಗುತ್ತೆ ಅಂತ ಸೈಂಟಿಸ್ಟ್ ಹೇಳ್ತಾರೆ. ಫಾಸ್ಟ್ ಫುಡ್ ಮೇಲೆ ಕಂಪ್ಲೀಟ್ ಆಗಿ ಅವಲಂಬನೆ ಆಗಿರೋರು ಖಂಡಿತ ತಮ್ಮ ಅಭ್ಯಾಸನ ಬದಲಿಸಿಕೊಳ್ಳಲೇಬೇಕು. ಹಾಗಾದ್ರೆ ಯಾವ್ದೆಲ್ಲ ಫುಡ್ ಆರೋಗ್ಯಕ್ಕೆ ಒಳ್ಳೇದು ಅಂತ ಮುಂದಿನ ಲಿಂಕ್ ನಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಒಂದು ಸಖತ್ ಆಗಿರೋ ಸಾಂಗ್ ನಿಮ್ಗೋಸ್ಕರ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಹೇಳ್ತಾ ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಹೆಲ್ದಿ ಫುಡ್ ತಿನ್ಬೇಕು, ಹೆಲ್ದಿ ಫುಡ್ ತಿನ್ಬೇಕು ಅಂತ ಎಲ್ರು ಹೇಳ್ತಾರೆ, ಆದ್ರೆ ಯಾವ್ದು ಹೆಲ್ದಿ ಫುಡ್ ಅಂತ ಯಾರು ಹೇಳಲ್ಲ. ಬನ್ನಿ ಹಾಗಾದ್ರೆ ನಾನ್ ನಿಮ್ಗೆ ಇವತ್ತು ಯಾವ್ದೆಲ್ಲ ಹೆಲ್ದಿ ಫುಡ್ ಮತ್ತೆ ಅದರ ಲಾಭ ಏನು ಅಂತ ಹೇಳ್ತೀನಿ. ನಾವು ತಿನ್ನೋ ಆಹಾರದಲ್ಲಿ ಮುಖ್ಯವಾಗಿ ಇರಬೇಕಾದದ್ದು ಹಣ್ಣು ಮತ್ತೆ ತರಕಾರಿಗಳು, ಅದ್ರ ಜೊತೆಗೆ ಸೊಪ್ಪುಗಳು. ಇವುಗಳಲ್ಲಿ ಹೆಚ್ಚು ಖನಿಜ ಮತ್ತೆ ವಿಟಮಿನ್ ಲಭ್ಯ ಇರೋದ್ರಿಂದ ಇದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಮತ್ತೆ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸುತ್ತೆ, ಜೊತೆಗೆ ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ. ಮುಖ್ಯವಾಗಿ ತರಕಾರಿಗಳನ್ನ ಪ್ರತಿನಿತ್ಯ ಸೇವಿಸುವುದರಿಂದ ರಕ್ತಹೀನತೆ ಕಡಿಮೆಯಾಗುತ್ತೆ, ಜೊತೆಗೆ ಎಲುಬುಗಳನ್ನು ಕೂಡ ಬಲಪಡಿಸುತ್ತೆ. ಇನ್ನು ಧಾನ್ಯಗಳನ್ನ ಪ್ರತಿದಿನ ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ನಿಯಂತ್ರಣಕ್ಕೆ ಬರುತ್ತೆ, ಅಲ್ಲದೆ ದೇಹಕ್ಕೆ ಶಕ್ತಿ ಕೂಡ ಬರುತ್ತೆ. ಮುಂದೆ ಹಾಲು ಮತ್ತೆ ಅದರ ಉತ್ಪನ್ನಗಳು, ಅಂದ್ರೆ ಈ ಮೊಸರು, ತುಪ್ಪ, ಬೆಣ್ಣೆ, ಮಜ್ಜಿಗೆ ಇದೆಲ್ಲ ಇದೆಯಲ್ಲ, ಇದು ಹಾಲಿನ ಉತ್ಪನ್ನ. ಇವೆಲ್ಲ ದೇಹಕ್ಕೆ ಅಗತ್ಯವಾಗಿರುವಂತಹ ಕ್ಯಾಲ್ಸಿಯಂ ಜೊತೆ ಪ್ರೋಟೀನ್ ಅನ್ನ ಸಹ ನೀಡುತ್ತೆ. ಇದೆಲ್ಲ ಸಿಗೋದ್ರಿಂದ ನಮ್ಮ ಎಲುಬು ಸ್ಟ್ರಾಂಗ್ ಆಗಿರುತ್ತೆ. ನಮ್ಗೆ ಯಾವಾಗ್ಲಾದ್ರೂ ಬಾಯಾರಿಕೆ ಆದ್ರೆ ಅಂಗಡಿಗೆ ಹೋಗಿ ಕೂಲ್ ಡ್ರಿಂಕ್ಸ್ ಕುಡಿತೀವಿ. ಕೂಲ್ ಡ್ರಿಂಕ್ಸ್ ಅಂದ್ರೆ ಏನು? ಸಕ್ಕರೆ ಜೊತೆ ಕಲರ್ ಮಿಕ್ಸ್ ಮಾಡಿರುವಂತಹ ಜ್ಯೂಸ್. ಇದನ್ನೆಲ್ಲ ಕುಡಿತೀವಿ, ಆದ್ರೆ ಅದರ ಬದಲಾಗಿ ನಾವ್ ಫ್ರೆಶ್ ಆಗಿರುವಂತಹ ಎಳನೀರು ಕುಡಿಬಹುದು. ಇದು ದೇಹವನ್ನ ಹೈಡ್ರೇಟ್ ಆಗಿಡೋದ್ರ ಜೊತೆಗೆ ದಣಿವು ಸಹ ಕಡಿಮೆ ಮಾಡುತ್ತೆ, ಜೊತೆಗೆ ಇದರಲ್ಲಿ ನೈಸರ್ಗಿಕವಾದಂತಹ ಶುಗರ್ ಇರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ, ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶೀಲ. ಈಗೀಗ ಆರೋಗ್ಯಕರ ಆಹಾರಕ್ಕಿಂತ ಆರೋಗ್ಯಕರ ಜೀವನಕ್ಕಿಂತ ತೋರ್ಪಡಿಕೆ ಆಹಾರ ಪದ್ಧತಿಯೇ ಎಲ್ರಿಗೂ ಇಷ್ಟ ಆಗುತ್ತೆ. ಆದ್ರೆ ಅದರಿಂದ ಆಗೋ ಪರಿಣಾಮ ಮಾತ್ರ ಯಾರಿಗೂ ಗೊತ್ತಿಲ್ಲ. ಜಂಕ್ ಫುಡ್ ನಿಂದಾಗೋ ಸಮಸ್ಯೆಗಳಿಗೆ ಒಂದು ರಿಯಲ್ ಎಕ್ಸಾಂಪಲ್ ನ ನಾನು ಕೊಡ್ತೀನಿ. ಅದು ಏನಪ್ಪ ಅಂದ್ರೆ, ಗುಜರಾತ್ ನ ಅಹಮದಾಬಾದ್ ನಲ್ಲಿನ 20 ವರ್ಷದ ಯುವಕ ತರಕಾರಿ ಮತ್ತೆ ಮನೆ ಊಟನ ಬಿಟ್ಟು ದಿನಾಲು ಪಿಜ್ಜಾ, ಸ್ಯಾಂಡ್ವಿಚ್, ಬರ್ಗರ್ ಹೀಗೆ ಫಾಸ್ಟ್ ಫುಡ್ ಗಳನ್ನ ತಿನ್ನೋ ಅಭ್ಯಾಸ ಮಾಡ್ಕೊಂಡಿದ್ದ. ಸಮಯ ಹೋದಂತೆ ಅವನಲ್ಲಿ ಸಮಸ್ಯೆಗಳು ಎದುರಾಗುತ್ತೆ, ತೂಕ ಹೆಚ್ಚಾಗಿ ಬೊಜ್ಜು ಕೂಡ ಕಾಣಿಸ್ಕೊಳ್ಳುತ್ತೆ, ಜೊತೆಗೆ ರಕ್ತದಲ್ಲಿರೋ ಸಕ್ಕರೆ ಮಟ್ಟ ಹೆಚ್ಚಾಗಿ ಬಾಲ್ಯದಲ್ಲೇ ರಕ್ತದೊತ್ತಡ ಮತ್ತೆ ಮಧುಮೇಹಕ್ಕೆ ತುತ್ತಾಗ್ತಾನೆ. ಅಲ್ಲದೆ ಜಂಕ್ ಫುಡ್ ನ ನಿರಂತರ ಸೇವನೆಯಿಂದಾಗಿ ಆತನ ಮೆದುಳು ಸ್ವಾಸ್ಥ್ಯ ಕಳೆದುಕೊಂಡು ಆತ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾನೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡಿದಾಗ ಅವನ ಆಹಾರದಲ್ಲಿನ ಪೋಷಕಾಂಶಗಳ ಕೊರತೆ ಅಂತ ತಿಳಿದು ಬರುತ್ತೆ. ಇಷ್ಟೆಲ್ಲಾ ಸಮಸ್ಯೆ ಇದೆ ಅಂತ ಗೊತ್ತಿದ್ರು ಆ ಜಂಕ್ ಫುಡ್ ತಿನ್ಬೇಕಾ? ಖಂಡಿತ ಇಲ್ಲ. ಅದನ್ನೆಲ್ಲ ನಮ್ಮ ನಾಲ್ಕೆಯಿಂದ ದೂರ ಇಟ್ಟು ಒಳ್ಳೆ ಪೌಷ್ಟಿಕಯುಕ್ತ ಆಹಾರನ ಮಾತ್ರ ಸೇವಿಸಬೇಕು. ಇದ್ರ ಬಗ್ಗೆ ಇನ್ನಷ್ಟು ಹೇಳ್ತೀನಿ, ಆದ್ರೆ ಈಗ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣ. ಅಲ್ಲಿ ತನಕ ಒಂದು ಸಾಂಗ್ ಕೇಳ್ಕೊಂಡ್ ಬನ್ನಿ.

0: खुशी खजाने विद आरजे अर्शिता शीला।
1: ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಕಾರ್ಯಕ್ರಮದ ಕೊನೆ ಹಂತದಲ್ಲಿ ನಾವಿದ್ದೀವಿ. ಪೌಷ್ಟಿಕ ಆಹಾರನ ಸೇವಿಸೋದ್ರಿಂದ ಒಂದು ಹೆಲ್ದಿ ಲೈಫ್ ನಮ್ದಾಗತ್ತೆ. ನಾವು ತಿನ್ನೋ ಫುಡ್ ಕೇವಲ ನಾಲ್ಕಿಗೆ ಮಾತ್ರ ರುಚಿಯಾಗಿದ್ರೆ ಸಾಲಲ್ಲ, ಅದು ಆರೋಗ್ಯಕ್ಕೂ ಉತ್ತಮವಾಗಿರ್ಬೇಕು. ಸೊ ಹೇಗೆ ಇರಿ, ಎಲ್ಲೇ ಇರಿ, ಯಾವಾಗ್ಲೂ ಹೆಲ್ದಿ ಫುಡ್ ತಿಂತ ಆರೋಗ್ಯವಾಗಿರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸತಿ ಹೊಸ ವಿಷಯದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ.

0: ರೇಡಿಯೋ ನಿನಾದ 90.4 ಎಫ್ಎಂ ಕೇಳುಗರಿಗೆ ಆತ್ಮೀಯವಾದ ನಮಸ್ಕಾರ. ಇವತ್ತು ತುರ್ತು ನಿಧಿ, ಭವಿಷ್ಯದ ಆಪದ್ ಬಾಂಧವ, ಈ ವಿಷಯದ ಹಿನ್ನೆಲೆಯಲ್ಲಿ ಸಂವಾದ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸುವವರು ಎಸ್ಡಿಎಂ ಕಾಲೇಜಿನ ಕಾಮರ್ಸ್ ವಿಭಾಗದ ಉಪನ್ಯಾಸಕರು ಹಾಗೂ ತೆರಿಗೆ ಸಲಹಾ ಕೇಂದ್ರದ ಸಂಯೋಜಕರು ಆಗಿರುವ ಡಾಕ್ಟರ್ ಭಾನುಪ್ರಕಾಶ್ ಬಿಇ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ.
0: ಎಸ್ಡಿಎಂ ಕಾಲೇಜಿನ ಅಂತಿಮ ಬಿಕಾಂನ ಪ್ರಜ್ವಲ್ ಎಚ್ ಬಿ ಇದ್ದಾರೆ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
0: ಅಂತಿಮ ಬಿಕಾಂನ ಧಾರಿಣಿ ಅವರು ನಮ್ಮೊಂದಿಗಿದ್ದಾರೆ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ.
3: ಎಲ್ರಿಗೂ ನಮಸ್ಕಾರ.
0: ಈಗ ವಿದ್ಯಾರ್ಥಿಗಳು ಡಾಕ್ಟರ್ ಭಾನುಪ್ರಕಾಶ್ ಬಿಇ ಇವರ ಜೊತೆಗೆ ಮಾತುಕತೆಯನ್ನ ಮುಂದುವರಿಸಲಿದ್ದಾರೆ.
3: ಸರ್, ತುರ್ತು ನಿಧಿ ಎಮರ್ಜೆನ್ಸಿ ಫಂಡ್ ಅಂದ್ರೆ ಏನು, ಅದು ಎಷ್ಟು ಮುಖ್ಯ ನಮಗೆ?
1: ಇತ್ತೀಚಿನ ದಿನಗಳಲ್ಲಿ ತುರ್ತು ನಿಧಿ, ನೀವು ಹೇಳಿದಾಗೆ ಎಮರ್ಜೆನ್ಸಿ ಫಂಡ್ ಅಂದರೆ ಮನುಷ್ಯನ ಜೀವನದಲ್ಲಿ ಅಚಾನಕ್ ಆಗಿ ಎದುರಾಗುವ ಅತ್ಯವಶ್ಯಕ ವೆಚ್ಚಗಳಿಗಾಗಿ ಮೊದಲೇ ಅಂದರೆ ಮುಂಚಿತವಾಗಿ ಸ್ವಲ್ಪ ಹಣವನ್ನು ತೆಗೆದು ಇಡುವ ಒಂದು ಕ್ರಿಯೆ. ಉದಾಹರಣೆಗೆ ಉದ್ಯೋಗ ಕಳೆದುಕೊಂಡಾಗ ದಿಢೀರಾಗಿ ಬಂದಂಥ ಆಸ್ಪತ್ರೆ ಖರ್ಚು, ತುರ್ತು ಪ್ರಯಾಣದ ಅನಿವಾರ್ಯತೆ, ಹೀಗೆ ಇವು ಯಾವಾಗ ಬೇಕಾದರೂ ಬರಬಹುದು. ಆ ಸಮಯದಲ್ಲಿ ಸಾಲಕ್ಕೆ ಮೊರೆ ಹೋಗದೆ ಕುಟುಂಬದ ಗೌರವ ಮತ್ತು ಮನಸ್ಸಿನ ನೆಮ್ಮದಿಯನ್ನು ಕಾಪಾಡಿಕೊಳ್ಳುವ ಒಂದು ರಕ್ಷಣಾ ಕವಚವೇ ಈ ತುರ್ತು ನಿಧಿ ಎನ್ನಬಹುದು.
2: ಮಧ್ಯಮ ವರ್ಗದ ಕುಟುಂಬಗಳಿಗೆ ತುರ್ತು ನಿಧಿಯ ಅಗತ್ಯತೆ ಇದೆಯೇ?
1: ಖಂಡಿತ ಇದೆ. ಮಧ್ಯಮ ವರ್ಗ, ಕೆಳವರ್ಗ ಅಥವಾ ಶ್ರೀಮಂತರ ಅನ್ನೋಕ್ಕಿಂತ ಹೆಚ್ಚಾಗಿ ತುರ್ತು ನಿಧಿ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಬೇಕಾಗ್ತದೆ. ಹೆಸರೇ ಸೂಚಿಸುವಂತೆ ತುರ್ತು ಅಚಾನಕ್ಕಾಗಿ ಬರುವಂಥದ್ದು. ಅದರಲ್ಲೂ ನೀವು ಕೇಳಿದ ಹಾಗೆ ಮಧ್ಯಮ ವರ್ಗದ ಕುಟುಂಬಗಳು ಹೆಚ್ಚಾಗಿ ತಿಂಗಳ ಸಂಬಳದ ಮೇಲೆ ಜೀವನ ನಡೆಸ್ತಿರ್ತವೆ. ಯಾವುದಾದ್ರೂ ಒಂದು ಅನಿರೀಕ್ಷಿತ ವೆಚ್ಚ ಬಂದರೆ ಆಗ ಕ್ರೆಡಿಟ್ ಕಾರ್ಡು ಅಥವಾ ವೈಯಕ್ತಿಕ ಸಾಲ ಮಾಡಿ ಅದರ ಒತ್ತಡನ್ನೇ ಎದುರಿಸಬೇಕಾಗ್ತದೆ. ಇದರಿಂದ ಅವರಿಗೆ ಬಡ್ಡಿಯ ಹೊರೆ ಬೀಳುತ್ತದೆ ಹಾಗೂ ಭವಿಷ್ಯದ ಗುರಿಗಳಿಗೆ ಅಡ್ಡಿಯಾಗಬಹುದು ಮತ್ತು ಮನೆಯಲ್ಲಿ ಕುಟುಂಬದವರ ನಡುವೆ ಮಾನಸಿಕ ಒತ್ತಡ ಹೆಚ್ಚಾಗ್ತದೆ. ಹಾಗಾಗಿ ತುರ್ತು ನಿಧಿ ಇದ್ರೆ ಈ ಎಲ್ಲಾ ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸಬಹುದು.
3: ಸರ್, ತುರ್ತು ನಿಧಿಯನ್ನು ಯಾವ್ಯಾವ ರೀತಿಯಲ್ಲೆಲ್ಲ ಇಟ್ಕೊಳ್ಬೇಕು?
1: ತುರ್ತು ನಿಧಿ ಅಂದ್ರೆ ನಮಗೆ ಬೇಕಾದಾಗ ತಕ್ಷಣ ಲಭ್ಯವಾಗಬೇಕು, ಆ ತರ ತುರ್ತು ನಿಧಿಯನ್ನು ಇಟ್ಕೊಳ್ಬೇಕು. ಅದರಿಂದ ಸಾಮಾನ್ಯವಾಗಿ ಉಳಿತಾಯ ಖಾತೆ ಅಥವಾ ಲಿಕ್ವಿಡ್ ರೂಪದಲ್ಲಿರುವಂತ ಸುರಕ್ಷಿತ ಹೂಡಿಕೆಗಳಲ್ಲಿ ಇಡೋದು ಉತ್ತಮ. ಸಾಮಾನ್ಯವಾಗಿ ಎಲ್ಲರ ಹತ್ರ ಉಳಿತಾಯ ಖಾತೆ ಇರ್ತದೆ, ಬಟ್ ಆ ಉಳಿತಾಯ ಖಾತೆನ ಎಲ್ಲಾ ಪರ್ಪಸ್ಗೂ ಯೂಸ್ ಮಾಡಬಾರ್ದು. ಪ್ರತ್ಯೇಕವಾಗಿ ಒಂದು ಉಳಿತಾಯ ಖಾತೆ ತುರ್ತು ನಿಧಿಗೋಸ್ಕರ ಇಡಬೇಕಾಗ್ತದೆ. ಹಾಗಾಗಿ ಈ ಲಾಕ್ ಇನ್ ಪಿರಿಯಡ್ ಇರುವಂತಹ ಹೂಡಿಕೆಗಳನ್ನ ಇಡಬಾರ್ದು. ಉದಾಹರಣೆಗೆ ಮ್ಯೂಚುವಲ್ ಫಂಡ್ ಅಲ್ಲಿ ಲಾಕ್ ಇನ್ ಪಿರಿಯಡ್ ಇರ್ತದೆ, 1 ವರ್ಷ, 2 ವರ್ಷ, 3 ವರ್ಷ. ಅದರಲ್ಲಿ ನೀವು ಹೂಡಿಕೆ ಮಾಡಿದ್ರೆ ನಿಮ್ಗೆ ಎಮರ್ಜೆನ್ಸಿ ಟೈಮಲ್ಲಿ ಅದು ಸಿಗೋದಿಲ್ಲ. ಹಾಗಾಗಿ ಯಾವುದು ಲಿಕ್ವಿಡ್ ರೂಪದಲ್ಲಿ ಸಿಗ್ತದೆ ಸಾಮಾನ್ಯವಾಗಿ ಉಳಿತಾಯ ಖಾತೆಲಿ ಇಟ್ಟರೆ ಭಾರಿ ಒಳ್ಳೇದು.
2: ತುರ್ತು ನಿಧಿಯನ್ನು ಯಾವ ಯಾವ ಖರ್ಚಿಗೆ ಬಳಸಬೇಕು, ಯಾವ ಖರ್ಚಿಗೆ ಬಳಸಬಾರದೆಂದು ಹೇಳ್ತೀರಾ?
1: ಒಳ್ಳೆ ಪ್ರಶ್ನೆ. ತುರ್ತು ನಿಧಿಯನ್ನು ಯಾವ ಖರ್ಚಿಗೆ ಬಳಸಬೇಕು ಅಂದ್ರೆ, ಆಲ್ರೆಡಿ ನಾವು ತುರ್ತು ನಿಧಿ ನಿರ್ಮಾಣ ಮಾಡಿದ್ದೇವೆ, ನಮ್ಮ ತುರ್ತು ನಿಧಿಯಲ್ಲಿ ಸ್ವಲ್ಪ ಅಮೌಂಟ್ ಇದೆ ಅಂತ ಆದ್ರೆ ಅದರಲ್ಲಿ ಮುಖ್ಯವಾಗಿ ನಾವು ಅಚಾನಕ್ ಬರುವಂತ ಆಸ್ಪತ್ರೆ ವೆಚ್ಚ, ಉದಾಹರಣೆಗೆ ಉದ್ಯೋಗ ನಷ್ಟ. ಉದ್ಯೋಗ ನಷ್ಟ ಅಂದ್ರೆ ಕೋವಿಡ್ ಟೈಮಲ್ಲಿ ಕೆಲವೊಬ್ರು ಅವರ ಕೆಲಸ ಕಳ್ಕೊಂಡ್ರು ಮತ್ತೆ ಉದ್ಯೋಗ ಕಳ್ಕೊಂಡ್ರು ಆ ಟೈಮಲ್ಲಿ, ಮತ್ತೆ ಮನೆ ಮತ್ತೆ ವಾಹನ ತುರ್ತು ರಿಪೇರಿ ಆಗೋ ಟೈಮಲ್ಲಿ, ಈಗ ಮಳೆ ಬಂತು ಅಥವಾ ಬೇರೆ ಏನಾದರೂ ಒಂದು ನೈಸರ್ಗಿಕ ಕೃತ್ಯಗಳಿಂದ ಏನಾದರೂ ಹಾಳಾಯ್ತು ಮನೆ, ಆ ಟೈಮಲ್ಲಿ ದುರಸ್ತಿ ಮಾಡಲಿಕ್ಕೆ ಮತ್ತು ತುರ್ತು ಪ್ರಯಾಣ ಮಾಡಲಿಕ್ಕಿದ್ರೆ ಅಥವಾ ಕಾನೂನು ಸಂಬಂಧಿತ ಸಮಸ್ಯೆಗಳಿಗೆ ಮಾತ್ರ ಇದನ್ನು ಬಳಸಬೇಕು. ಮತ್ತು ಯಾವುದಕ್ಕೆ ಬಳಸಬಾರ್ದು ಅಂತ ಹೇಳೋದಾದರೆ ಸಾಮಾನ್ಯವಾಗಿ ಬರುವಂಥ ಖರ್ಚುಗಳಿಗೆ ಬಳಸಬಾರ್ದು. ಉದಾಹರಣೆಗೆ ಪ್ರತಿ ವರ್ಷ ಹಬ್ಬ ಬರ್ತದೆ, ಹಬ್ಬ ಅಂದ ತಕ್ಷಣ ನಾವು ಅದನ್ನು ಎಮರ್ಜೆನ್ಸಿ ಫಂಡಿಂದ ತಗೊಂಡೋಗಿ ಮೋಜು ಮಾಡುವಂಥದ್ದು ಮತ್ತು ಹೆಚ್ಚಾಗಿ ಶಾಪಿಂಗ್ ಮಾಡುವಂಥದ್ದು ಮತ್ತು ಮೋಜಿನ ಪ್ರವಾಸಗಳು

0: ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಿ ಬಂದು ಉದ್ಯೋಗ ಮಾಡ್ತಿದ್ರೆ ಅಥವಾ ಬೇರೆ ಬಿಸ್ನೆಸ್ ಮಾಡ್ತಿದ್ರೆ ಪ್ರಯಾಣದ ವೆಚ್ಚ ಇರಬೇಕು, ಅದರಲ್ಲಿ ಮಕ್ಕಳು ಶಾಲೆಗೆ ಹೋಗ್ತಿದ್ರೆ ಮಕ್ಕಳ ಶಾಲಾ ಶುಲ್ಕ ಸೇರಿರಬೇಕು, ಮತ್ತು ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿದೆ ಮೊಬೈಲ್ ಬಿಲ್ಲು ಮತ್ತು ಇಂಟರ್ನೆಟ್ ಬಿಲ್ಲು, ನೀವೇನಾದರೂ ವಿಮೆ ಪರ್ಚೇಸ್ ಮಾಡಿದರೆ ವಿಮೆ ಬಿಲ್ ಪ್ರೀಮಿಯಂ ಪೇಮೆಂಟ್ ಮಾಡೋದು, ಅಥವಾ ರೆಗ್ಯುಲರಾಗಿ ನೀವು ಔಷಧಿ ತೊಗೊಳ್ತಾ ಇದ್ರಿ ಅಂದರೆ ಪ್ರತಿ ತಿಂಗಳು ಔಷಧಿಗೆ ಎಷ್ಟು ಖರ್ಚಾಗ್ತದೆ, ಇದನ್ನೆಲ್ಲ ಲೆಕ್ಕ ಮಾಡಿ 6 ತಿಂಗಳಿಂದ 1 ವರ್ಷದವರೆಗೆ ಬೇಕಾಗಿರುವಂಥ ಅಮೌಂಟ್ನ ನಾವು ತುರ್ತು ನಿಧಿಯಲ್ಲಿ ಇಡಬೇಕಾಗುತ್ತೆ.
1: ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಉದಾಹರಣೆ ಕೊಡ್ಬೋದು ಸರ್?
0: ಉದಾಹರಣೆಗೆ ಈಗ ನಾನು ನನ್ನ ವೈಯಕ್ತಿಕ ಖರ್ಚು 1 ತಿಂಗಳಿಗೆ 30,000 ರೂಪಾಯಿ ಅಂತ ಇಟ್ಕೊಂಡ್ರೆ ಅದು 6 ತಿಂಗಳಿಗೆ 180,000 ಆಗ್ತದೆ. 1 ವರ್ಷ ನಾನು ಆವಾಗಲೇ ಹೇಳಿದೆ, 6 ತಿಂಗಳಿಂದ 1 ವರ್ಷದವರೆಗೆ ಎಮರ್ಜೆನ್ಸಿ ಫಂಡ್ ಇಟ್ಕೋಬೇಕು ಅಷ್ಟು ಖರ್ಚು ಅಂತ. 1 ವರ್ಷ ಅಂತ ಅಂದರೆ 360,000 ರೂಪಾಯಿ ಆಗ್ತದೆ. ನಾನು 360,000 ರೂಪಾಯಿ ನಾನು ಎಮರ್ಜೆನ್ಸಿ ಫಂಡಲ್ಲಿ ಇಟ್ಟರೆ ನಾಳೆ ನನಗೆ ಉದ್ಯೋಗ ನಷ್ಟ ಆದರೆ ಅಥವಾ ಬೇರೆ ಏನಾದರೂ ಸಮಸ್ಯೆ ಆದರೆ 1 ವರ್ಷದಲ್ಲಿ ಇಟ್ಟರಂತ 1 ವರ್ಷಕ್ಕೆ ಸಲುವಾಗಿ ಇಟ್ಟರಂತ 360,000 ನಾನು ಉಪಯೋಗಿಸ್ಕೋಬೋದು. ಹಾಗಾಗಿ ನನಗೆ ಸಡನ್ ಆಗಿ ಯಾವುದೇ ಪ್ರಾಬ್ಲಮ್ಸ್ ಬರೋದಿಲ್ಲ.
2: ಸರ್, ಎಲ್ಲರಿಗೂ ಒಂದೇ ಪ್ರಮಾಣದ ತುರ್ತು ನಿಧಿ ಸಾಕಾಗ್ತದ?
0: ಇಲ್ಲ, ಎಲ್ರಿಗೂ ಒಂದೇ ಪ್ರಮಾಣದ ತುರ್ತು ನಿಧಿ ಸಾಕಾಗೋದಿಲ್ಲ, ಯಾಕೆಂದ್ರೆ ಪ್ರತಿಯೊಬ್ಬರ ಪರಿಸ್ಥಿತಿ ಬೇರೆ. ಉದಾಹರಣೆಗೆ ನಾನು 4,000 ಬಾಡಿಗೆ ಮನೆಯಲ್ಲಿ ಇದ್ದೀನಿ ಅಂದರೆ ನನ್ನ ಸ್ಥಿತಿ ಬೇರೆ, 10,000 ರೂಪಾಯಿ ಬಾಡಿಗೆಲಿ ಇದ್ದೀನಿ ನನ್ನ ಸ್ಥಿತಿ ಬೇರೆ. ನಾನು 1 ತಿಂಗಳಿಗೆ 25,000 ಖರ್ಚು ಮಾಡ್ತೀನಿ, ಇನ್ನೊಬ್ರು 50,000 ಖರ್ಚು ಮಾಡ್ತೀರಿ ಅಂದರೆ ಅದು ಒಬ್ಬರಿಂದ ಒಬ್ಬರಿಗೆ ಭಿನ್ನ ಆಗ್ತಿರ್ತದೆ. ಹಾಗಾಗಿ ಯಾವ್ದ್ರ ಮೇಲೆ ಅದು ಹೊಂದಿಕೆ ಆಗಿರ್ತದೆ ಅಂದರೆ ಆದಾಯದ ಸ್ಥಿರತೆ. ಈಗ ಉದಾಹರಣೆಗೆ ಉದ್ಯೋಗ ಸಂಬಳ ತಗೊಳ್ತಾರೆ ಅಂದರೆ ಪ್ರತಿ ತಿಂಗಳು ಸಂಬಳ ಬರ್ತದೆ, ಆದರೆ ವ್ಯಾಪಾರ ಮಾಡೋರಿಗೆ ಪ್ರತಿ ತಿಂಗಳು ಒಂದೇ ಥರದ ವ್ಯಾಪಾರ ಆಗೋದಿಲ್ಲ, ಏರುಪೇರು ಆಗ್ತದೆ. ಮತ್ತು ಅವಲಂಬಿತರಿರ್ತಾರೆ. ಈಗ ಉದಾಹರಣೆಗೆ ಗಂಡ ಹೆಂಡತಿ ಒಂದು ಮಗು, ಅಥವಾ ಗಂಡ ಹೆಂಡತಿ ಅಪ್ಪ ಅಮ್ಮ, ಅಥವಾ ಗಂಡ ಹೆಂಡತಿ ಅಪ್ಪ ಅಮ್ಮ ಜೊತೆಗೆ ತಂಗಿ ತಮ್ಮ, ಯಾರು ಡಿಪೆಂಡೆಂಟ್ಸ್ ಇರ್ತಾರಲ್ಲ, ನಂಬರ್ ಆಫ್ ಡಿಪೆಂಡೆಂಟ್ಸ್ ಜಾಸ್ತಿ ಆದಷ್ಟು ನಿಮಗೆ ತುರ್ತು ನಿಧಿಯ ಪ್ರಮಾಣ ಜಾಸ್ತಿ ಆಗಿರಬೇಕಾಗ್ತದೆ. ಸೊ ಮತ್ತು ನನಗೆ ಆರೋಗ್ಯ ಸಮಸ್ಯೆ ಇದ್ದರೆ ಪ್ರತಿ ಆರೋಗ್ಯ ಸಮಸ್ಯೆಗೆ ಬೇಕಾದಂಥ ಟ್ರೀಟ್ಮೆಂಟ್ಗೆ ಎಕ್ಸ್ಪೆಂಡಿಚರು, ಮತ್ತು ಇನ್ಸೂರೆನ್ಸ್ ಮಾಡಿಸಿದ್ರೆ ಅದರ ಪೇಮೆಂಟ್ ಮಾಡೋವಂಥದ್ದು, ಇವೆಲ್ಲವೂ ತುರ್ತು ನಿಧಿಯ ಪ್ರಮಾಣವನ್ನು ನಿರ್ಧರಿಸ್ತವೆ. ನಾನು ಆವಾಗಲೇ ಹೇಳಿದಾಗೆ ದಿನಗೂಲಿ ಕಾರ್ಮಿಕರು, ವ್ಯಾಪಾರಿಗಳು ಮತ್ತು ಹೆಚ್ಚು ಅವಲಂಬಿತರಿರುವಂಥ ಕುಟುಂಬದವರಿಗೆ ಹೆಚ್ಚಿನ ನಿಧಿ ಬೇಕಾಗ್ತದೆ.
1: ಇಂದಿನ ಡಿಜಿಟಲ್ ಯುಗದಲ್ಲಿ ತುರ್ತು ನಿಧಿಯನ್ನು ಲೆಕ್ಕ ಹಾಕುವ ಒಂದು ಮಾರ್ಗವನ್ನು ಹೇಳ್ಬೋದು ಸರ್?
0: ಇದೆ, ಇತ್ತೀಚೆಗೆ ನೀವು ವೆಬ್ಸೈಟ್ಗಳಲ್ಲಿ ನೋಡ್ಬೋದು, ಯೂಟ್ಯೂಬರ್ಗಳಲ್ಲಿ ಸಿಗ್ತದೆ, ಹಣಕಾಸು ಕ್ಯಾಲ್ಕುಲೇಟರ್ ಫೈನಾನ್ಷಿಯಲ್ ಕ್ಯಾಲ್ಕುಲೇಟರ್ಸ್ ಅಂತ ಇದೆ. ಬೇರೆ ಬೇರೆ ವೆಬ್ಸೈಟಲ್ಲಿ ಬೇರೆ ಬೇರೆ ಆ್ಯಪ್ ಡೆವಲಪ್ ಮಾಡಿದ್ದಾರೆ ಫೈನಾನ್ಷಿಯಲ್ ಕ್ಯಾಲ್ಕುಲೇಟರ್ಸ್. ಅದರಲ್ಲಿ ನೀವು ನಿಮ್ಮ ಆದಾಯ, ನಿಮ್ಮ ಖರ್ಚು ಮತ್ತು ನಿಮ್ಮ ಇತರ ಮಾಹಿತಿಗಳನ್ನ ಅದನ್ನು ಹಾಕಿದ್ರೆ ನಿಮಗೆ ಅದು ಚಾರ್ಟ್ ಮುಖಾಂತರ ಅಥವಾ ನಿಮಗೆ ಬೇರೆ ಗ್ರಾಫ್ ಮುಖಾಂತರ ನಿಮಗೆ ತೋರಿಸ್ಕೊಡ್ತದೆ. ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು, ಉಳಿತಾಯ ಎಷ್ಟು, ನಿಮ್ಮ ಎಮರ್ಜೆನ್ಸಿ ಫಂಡ್ಗೆ ಎಷ್ಟು ಬೇಕಾಗ್ತದೆ, ನಿಮ್ಮ ಎಷ್ಟು ಖರ್ಚು ಬೇಕಾಗ್ತದೆ, 1 ತಿಂಗಳಿಗೆ ಎಷ್ಟು ನೀವು ಎಮರ್ಜೆನ್ಸಿ ಫಂಡ್ಗೆ ಉಳಿಸ್ಬೋದು, ಅದನ್ನೆಲ್ಲ ಗ್ರಾಫ್ ಮುಖಾಂತರ ಮತ್ತು ಚಾರ್ಟ್ ಮುಖಾಂತರ ತಿಳಿಸುವಂಥ ಕೆಲವೊಂದು ಡಿಜಿಟಲ್ ಕ್ಯಾಲ್ಕುಲೇಟರ್ಸ್ ಕೂಡ ಇದೆ, ಫೈನಾನ್ಷಿಯಲ್ ಕ್ಯಾಲ್ಕುಲೇಟರ್ಸ್ ಅಂತ ಕರೀತಾರೆ.
2: ಸರ್, ಈಗ ಒಂದು ತುರ್ತು ನಿಧಿಯನ್ನು ನಾವು ಹೇಗೆ ಆರಂಭಿಸಬೇಕು?
0: ಇದು ತುಂಬ ಉತ್ತಮವಾದ ಪ್ರಶ್ನೆ. ವೈಯಕ್ತಿಕವಾಗಿ ನಾನು ತುರ್ತು ನಿಧಿ ಬಗ್ಗೆ ಕೇಳಿದ್ದೆ, ಆದರೆ ತುರ್ತು ನಿಧಿಯನ್ನು ಹೇಗೆ ನಿರ್ಮಾಣ ಮಾಡಬೇಕು, ಹೇಗೆ ಪ್ರಾರಂಭಿಸಬೇಕು ಅಂತೇಳಿ ಇತ್ತೀಚಿನ ದಿನಗಳಲ್ಲಿ ನಾನು ಸ್ವಲ್ಪ ಅದನ್ನು ಸೀರಿಯಸ್ ಆಗಿ ತಗೊಂಡಿದ್ದೀನಿ. ಯಾಕೆ ಸೀರಿಯಸ್ ಆಗಿ ತಗೊಂಡಿದ್ದೀನಿ ಅಂತಂದರೆ, ಅರ್ಲಿ ಸ್ಟೇಜಲ್ಲಿ ಅಂದರೆ ಯಾವುದೇ ಉದ್ಯೋಗದಾತನಿಗೆ ಉದ್ಯೋಗಸ್ಥನಿಗೆ ಮೊದಲೇ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಅಥವಾ ಮೊದಲೇ ಈ ರೀತಿ ನಿಧಿಯನ್ನು ಸ್ಟಾರ್ಟ್ ಮಾಡಿದ್ರೆ ಪ್ರಾರಂಭ ಮಾಡಿದ್ರೆ ಕಡಿಮೆ ಅಮೌಂಟ್ ಸಾಕಾಗ್ತದೆ. ಆದರೆ 1 ವರ್ಷ ಆದಮೇಲೆ, 1 ವರ್ಷ ಆದಮೇಲೆ ತುರ್ತು ನಿಧಿಯ ಪ್ರಮಾಣ ಜಾಸ್ತಿ ಆಗಬೇಕಾಗ್ತದೆ. ಅದಕ್ಕೆ ನನ್ನ ಸಲಹೆ ಏನಂತಂದರೆ, ಆದಷ್ಟು ಬೇಗ ತುರ್ತು ನಿಧಿಯನ್ನು ನಿರ್ಮಾಣ ಮಾಡಲಿಕ್ಕೆ ಕೈಗೊಳ್ಳಬೇಕು, ಮತ್ತು ಅದಕ್ಕೋಸ್ಕರ ಪ್ರತ್ಯೇಕ ಖಾತೆ ತೆರಿಬೇಕು. ನಾನು ಆವಾಗಲೂ ಹೇಳಿದೆ, ಉದಾಹರಣೆಗೆ ನನ್ನದೊಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇದೆ, ಉಳಿತಾಯ ಖಾತೆ, ಅದನ್ನು ನಾನು UPI ಪೇಮೆಂಟ್ಗೂ ಯೂಸ್ ಮಾಡ್ತೀನಿ, ಮತ್ತು ಬೇರೆ ಎಕ್ಸ್ಪೆಂಡಿಚರ್ಗೂ ಯೂಸ್ ಮಾಡ್ತೀನಿ, ಇನ್ವೆಸ್ಟ್ಮೆಂಟ್ಗೂ ಯೂಸ್ ಮಾಡ್ತೀನಿ. ಹಾಗಂತೇಳಿ ಅದರಲ್ಲಿ ನಾನು ತುರ್ತು ನಿಧಿ ಇಟ್ಟರೆ ನಾಳೆ ನನಗೆ ಗೊತ್ತಿಲ್ಲದಂಗೆ ಅಮೌಂಟ್ನ ಖರ್ಚು ಮಾಡಿಬಿಡ್ತೀನಿ. ಅದಕ್ಕೆ ಏನು ಮಾಡ್ಬೋದು ಅಂದರೆ, ತುರ್ತು ನಿಧಿಗೋಸ್ಕರನೇ ಒಂದು ಸಪ್ರೇಟಾಗಿ ಒಂದು ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡೋದು. ಅದರಲ್ಲಿ ಯಾವುದನ್ನು UPI ಪೇಮೆಂಟ್ ಮಾಡಬಾರ್ದು, ಯಾವುದಕ್ಕೂ ಲಿಂಕ್ ಆಗಿರಬಾರ್ದು, ಜಸ್ಟ್ ತುರ್ತು ನಿಧಿಗೋಸ್ಕರ ಅದನ್ನು ಎರಡೇ ಟ್ರಾನ್ಸಾಕ್ಷನ್, ಒಂದು ಇನ್ವೆಸ್ಟ್ ಇಡಲಿಕ್ಕೆ ಅಮೌಂಟ್ನ, ಇನ್ನೊಂದು ಎಮರ್ಜೆನ್ಸಿ ಟೈಮಲ್ಲಿ ತಗೊಳ್ಳಿಕ್ಕೆ. ಸೊ ಹಾಗಾಗಿ ಒಂದು ಪ್ರತ್ಯೇಕ ಖಾತೆ ತೆರಿಬೇಕು. ಎರಡನೇದು, ಎಷ್ಟು ಆಗ್ತದೆ ಅಷ್ಟು ಅಮೌಂಟ್ ಶುರು ಮಾಡಬೇಕು. ಸರ್, ನನಗೆ ಇನ್ನು 3 ತಿಂಗಳು ಆದಮೇಲೆ ಪ್ರಮೋಷನ್ ಆಗ್ತದೆ, ಇನ್ನು 3 ತಿಂಗಳು ಆದಮೇಲೆ ನನಗೆ ಸ್ಯಾಲ್ರಿ ಜಾಸ್ತಿ ಬರ್ತದೆ, 3 ತಿಂಗಳು ಆದಮೇಲೆ ಖರ್ಚು ಕಡಿಮೆ ಆಗ್ತದೆ, ಆವಾಗ ನಾನು ಅದಾಗಬಾರ್ದು. ಈಗ ಎಷ್ಟಿದೆ ಅಲ್ಲಿಂದ ಶುರು ಮಾಡಬೇಕು. 500 ಅಂದರೆ 500 ರೂಪಾಯಿಂದ, 1,000 ಅಂದರೆ 1,000. ಬಟ್ ಆದಷ್ಟು ಬೇಗ ಶುರು ಮಾಡುವಂಥದ್ದು ಒಳ್ಳೆಯದು. ಸೊ ಇದರಿಂದ ಮುಂದೆ ಹೊಸ ಹೊಸ ಜವಾಬ್ದಾರಿಗಳು ಬಂದಾಗೆ, ಸೊ ನಿಮ್ಮ ಉಳಿತಾಯ ಏನು ತುರ್ತು ನಿಧಿ ಅದಲ್ಲ, ಅದರ ಪ್ರಮಾಣನೂ ಕೂಡ ಹೆಚ್ಚು ಕಡಿಮೆ ಮಾಡ್ಬೋದು. ಉದಾಹರಣೆಗೆ ನಾಳೆ ತುಂಬ ಆದಾಯ ಬಂತು ಅಂದರೆ ನೀವು ಜಾಸ್ತಿ ಇನ್ವೆಸ್ಟ್ ಮಾಡ್ಬೋದು, ತುಂಬ ಖರ್ಚು ಬಂತು ಅಂದರೆ ಸ್ವಲ್ಪ ಕಡಿಮೆ ಮಾಡ್ಬೋದು. ಆದರೆ ಕಂಟಿನ್ಯೂಟಿ ಇರಬೇಕು, ರೆಗ್ಯುಲರ್ ಆಗಿ ಪ್ರತಿ ತಿಂಗಳು ಅಂದರೆ ಪ್ರತಿ ತಿಂಗಳು ತುರ್ತು ನಿಧಿಗೆ ಇಷ್ಟು ಅಮೌಂಟನ್ನು ತೆಗೆದಿಟ್ಟದು ಒಳ್ಳೆಯದು.
1: ತುರ್ತು ನಿಧಿ ನಿರ್ವಹಣಾ ಸಮಯದಲ್ಲಿ ಆಗುವಂತಹ ಕೆಲವು ತಪ್ಪುಗಳು,
0: ನಾನು ಹೇಳಿದೆ ನಾವೇನು ಮಾಡ್ತೀವಿ ಅಂತಂದರೆ, ನಮಗೆ ಗೊತ್ತಿರ್ತದೆ ಎಮರ್ಜೆನ್ಸಿ ಫಂಡ್ ಅಂತ, ಬಟ್ ಅದು ಇತ್ತೀಚೆಗೆ ಏನಾಗ್ತದೆ ಅಂದರೆ ಈ ಬ್ಯಾಂಕಿಂಗ್

0: ವ್ಯವಸ್ಥೆ ಹೇಗಿದೆ ಅಂದ್ರೆ, ಇಮಿಡಿಯೇಟ್ ಆಗಿ ನಿಮ್ಗೆ ದುಡ್ಡು ಸಿಗುತ್ತೆ. ನಿಮ್ಮ ಅಕೌಂಟ್ ಅಲ್ಲಿ ನೀವು ವಿತ್ಡ್ರಾ ಮಾಡ್ಬೋದು ಡೆಬಿಟ್ ಕಾರ್ಡ್ ಇಂದ, ಕ್ರೆಡಿಟ್ ಕಾರ್ಡ್ ಇಂದ ಯೂಸ್ ಮಾಡ್ಬೋದು, ಯು ಪಿ ಐ ಪೇಮೆಂಟ್ ಇಂದ ಯೂಸ್ ಮಾಡ್ಬೋದು, ಬ್ಯಾಂಕ್ ಹೋಗಿ ವಿತ್ಡ್ರಾ ಮಾಡ್ಬೋದು. ಹಾಗಾಗಿ ನಾವೇನು ತಪ್ಪು ಮಾಡ್ತೀವಿ ಅಂದ್ರೆ, ಎಮರ್ಜೆನ್ಸಿ ಫಂಡ್ ಇದೆ, ಸೊ ಏನು ಆಗೋದಿಲ್ಲ ನನಗೆ, ಇನ್ನೊಂದು ಸ್ವಲ್ಪ ದಿನ ಚೆನ್ನಾಗಿರ್ತೀನಿ, ಹಾಗಾಗಿ ಇರೋದನ್ನ ತೆಗೆದುಬಿಡುವ, ನೆಕ್ಸ್ಟ್ ಮಂತ್ ಅಲ್ಲಿ ನನಗೆ ಸ್ವಲ್ಪ ಅಮೌಂಟ್ ಜಾಸ್ತಿ ಬರುತ್ತೆ ಅದನ್ನ ಹಾಕ್ತೀನಿ, ಅದು ಮೊದಲನೇ ಮಾಡೋ ತಪ್ಪು, ಹಾಗೆ ಮಾಡಬಾರ್ದು. ಮತ್ತೆ ಎರಡನೇದು, ಅದನ್ನ ಬೇರೆ ಪರ್ಪಸ್ಗೆ ಯೂಸ್ ಮಾಡ್ಬಿಡೋದು. ಉದಾಹರಣೆಗೆ ಯಾರೋ ಫ್ರೆಂಡ್ಸ್ ಎಲ್ಲ ಟ್ರಿಪ್ ಹೋಗ್ತಿದ್ದಾರೆ, ನನಗೇನು ಆಗೋದಿಲ್ಲ, ಮನೆಯವರೆಲ್ಲ ಚೆನ್ನಾಗಿದ್ದಾರೆ, ನನಗೆ ಈಗೇನು ಎಮರ್ಜೆನ್ಸಿ ಫಂಡ್ ಬೇಕಿಲ್ಲ, ನಾನು ಟ್ರಿಪ್ ಹೋಗ್ಬಿಡುವಂಥದ್ದು. ಅಥವಾ ಯಾರೋ ಒಬ್ರು ಹೊಸದಾಗಿ ಕಾರ್ ತಗೊಂಡ್ರು, ನಾನು ನನ್ನ ಹಳೆ ಕಾರ್ ಆಗಿದೆ, ಹೊಸ ಕಾರ್ ಪರ್ಚೇಸ್ ಮಾಡಬೇಕು, ಸ್ಟೇಟಸ್ ತೋರಿಸ್ಕೊಳ್ಳಿಕ್ ಸಲುವಾಗಿ ಅಥವಾ ಒಂದು ಸ್ವಲ್ಪ ಮೋಜು ಮಸ್ತು ಮಾಡ್ಲಿಕ್ಕೆ ಸಲುವಾಗಿ ಇರೋ ಅಮೌಂಟ್ನ ಯೂಸ್ ಮಾಡ್ಬೋದು, ಆದರೆ ಎಮರ್ಜೆನ್ಸಿ ಫಂಡಿಂದ ತೆಗಿಬಾರ್ದು. ಆ ಥರ ತಪ್ಪು ಜಾಸ್ತಿ ಮಾಡ್ತೀವಿ. ಹೀಗೆ ಮಾಡೋದ್ರಿಂದ ನಮ್ಮ ಭವಿಷ್ಯದಲ್ಲಿ ನಾವು ಯಾವ ಪರ್ಪಸ್ಗೆ ತುರ್ತುನಿಧಿಯನ್ನ ಸಂಗ್ರಹಿಸಿರ್ತೇವೆ ಆ ಪರ್ಪಸ್ ಸರ್ವ್ ಆಗೋದಿಲ್ಲ.
1: ಸರ್, ಎಮರ್ಜೆನ್ಸಿ ಫಂಡ್ ರಿಲೇಟೆಡ್ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ನಿಮ್ಮ ಸಂದೇಶ ಏನು?
0: ನಾನು ಅವಾಗ ಹೇಳಿದಾಗೆ ಎಮರ್ಜೆನ್ಸಿ ಫಂಡ್ ಯಾರಿಗೆ ಅಂತಿಲ್ಲ, ಎಲ್ಲರಿಗೂ ಎಮರ್ಜೆನ್ಸಿ ಫಂಡ್ ಬೇಕು. ಉದಾಹರಣೆಗೆ ವಿದ್ಯಾರ್ಥಿಗಳಿಗೆ ಹೇಳೋದಾದ್ರೆ, ಅವರ ಪೋಷಕರು ಪಾಕೆಟ್ ಮನಿ ಅಂತ ಕೊಡ್ಬೋದು, ಅಥವಾ ಬೇರೆ ಖರ್ಚಿಗೆ ಅಂತ ದುಡ್ಡು ಕೊಡ್ಬೋದು. ಖಂಡಿತವಾಗಿಯೂ ಸ್ವಲ್ಪ ಪ್ರಮಾಣದ ಅಮೌಂಟ್ ಅವರು ಸೇವ್ ಮಾಡ್ಬೋದು. ಈಗ ನೀವು ಯಾವ್ದೋ ಒಂದು ಟ್ರಿಪ್ ಹೋಗ್ಲಿಕ್ಕಿದ್ದಾರೆ ಅಂತಂದ್ರೆ ಒಂದು 500 ರೂಪಾಯಿ ಕೊಡ್ತಾರೆ ಅಂದ್ರೆ, ನೀವೆಷ್ಟೇ ಖರ್ಚು ಮಾಡಿದ್ರು ಕೂಡ 500 ರಿಂದ 1,000 ಉಳಿಸ್ಬೋದು. ಅದನ್ನ ಒಂದು ಎಮರ್ಜೆನ್ಸಿ ಫಂಡ್ ಅಂತ ಇಟ್ಕೊಳ್ಳೋದು. ಅಥವಾ ಕಾಲೇಜ್ಗೆ ದಿನ ಬರ್ತಾ ಹೋಗ್ತಾ ಇರ್ತೀರಿ ಅಂತಂದ್ರೆ, ಬಸ್ ಚಾರ್ಜ್ ಕೊಡ್ತಾರೆ ಅಂತ ಇಟ್ಕೊಂಡ್ರೆ, ಬಸ್ ಚಾರ್ಜ್ಗೆ ಒಂದಿನ ಯಾರೋ ಫ್ರೆಂಡ್ಸ್ ಕರ್ಕೊಂಡೋದ್ರು, ಆ ಬಸ್ ಚಾರ್ಜ್ ಉಳಿತು, ಅದನ್ನ ಎಮರ್ಜೆನ್ಸಿ ಫಂಡ್ ಹಾಕ್ಬಿಡೋದು. ಹೀಗೆ ಮಾಡೋದ್ರಿಂದ ನಿಮಗೆ ನಾಳೆ ಅವಶ್ಯಕವಾಗಿ ಬೇಕಾಗಿರುವಂಥ ವಸ್ತುಗಳನ್ನ ಪರ್ಚೇಸ್ ಮಾಡಲಿಕ್ಕೆ ನಿಮ್ಮ ಪೇರೆಂಟ್ಸ್ ಹತ್ರ ದುಡ್ಡಿಲ್ಲ ಅಂದ್ರೆ ನಿಮ್ಮ ಹತ್ರ ಸ್ವಲ್ಪ ದುಡ್ಡಿರ್ತದೆ. ಮತ್ತೆ ಯಾವುದೋ ಒಂದು ಹೊಸ ಅವಕಾಶ ಬಂತು, ಅವಕಾಶನ ನೀವು ಇಮಿಡಿಯೇಟ್ ನಿಮ್ಮ ಪೇರೆಂಟ್ಸ್ ಹತ್ರ ಹೇಳಿ ಅವ್ರು ನಿಮಗೆ ಹಣ ಒದಗಿಸಿ ಕೊಡೋಕ್ಕಿಂತ ಮುಂಚೆನೆ ಅವಕಾಶ ಕೈ ತಪ್ಪು ಹೋಗ್ತದೆ ಅಂದ್ರೆ, ನಿಮ್ಮ ಹತ್ರನೇ ಸ್ವಲ್ಪ ದುಡ್ಡಿದ್ರೆ ಎಮರ್ಜೆನ್ಸಿ ಫಂಡ್ ಯೂಸ್ ಆಗ್ತದೆ. ಯಾವ್ದಕ್ಕೆ ಯೂಸ್ ಆಗಲಿಲ್ಲ ಅಂದ್ರೆ, ನಾಳೆ ನಿಮಗೆ ಜವಾಬ್ದಾರಿ ಜಾಸ್ತಿ ಆಗ್ತದೆ. ನಿಮಗೆ ಜವಾಬ್ದಾರಿ ಜಾಸ್ತಿ ಆದಾಗ ಆಗ ಒಂದೇ ಟೈಮಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಉಳಿಸೋ ಬದಲಾಗಿ ಆಲ್ರೆಡಿ ಉಳಿಸಿರುವಂತ ಅಮೌಂಟ್ ಇರ್ತದಲ್ಲ, ಅದು ಪವರ್ ಆಫ್ ಕಾಂಪೌಂಡಿಂಗ್ ಅಂತ ಹೇಳ್ತಾರೆ, ಬಡ್ಡಿ ಸಮೇತ ಅದು ಹೆಚ್ಚಾಗಿರ್ತದೆ, ಅವಾಗ ನಿಮಗೆ ಒತ್ತಡ ಕಡಿಮೆ ಆಗ್ತದೆ. ಹಾಗಾಗಿ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನನ್ನ ಸಲಹೆ ಏನಂದ್ರೆ, ಆದಷ್ಟು ಬೇಗ ಶುರು ಮಾಡಬೇಕು, ಎಷ್ಟು ಅಮೌಂಟ್ ಇದೆ ಅಷ್ಟು ಅಮೌಂಟ್ ಶುರು ಮಾಡಬೇಕು, ಮತ್ತೆ ಯಾವುದೇ ಕಾರಣಕ್ಕೂ ಅದನ್ನು ಬೇರೆ ಪರ್ಪಸ್ಗೆ ಯೂಸ್ ಮಾಡಬಾರ್ದು.
2: ಸರ್, ಈಗಾಗಲೇ ಕೆಲವೊಬ್ರು ಮನೆಗೆ ಅಂತ ಸಾಲ ಮಾಡಿರ್ತಾರೆ ಅಥವಾ ವಾಹನಕ್ಕಾಗಿ ಸಾಲ ಮಾಡಿರ್ತಾರೆ, ಅಂತವರು ಕೂಡ ಈ ತುರ್ತು ನಿಧಿ ನಿರ್ವಹಣಾ ಮಾಡಬಹುದಾ ಅಂತ?
0: ಅದೇ, ಯಾರೇ ಆದರೂ ಕೂಡ ತುರ್ತು ನಿಧಿ ನಿರ್ಮಾಣ ಮಾಡಲೇಬೇಕು. ನಿಜವಾಗಿ ಹೇಳಬೇಕು ಅಂದ್ರೆ ಇವರಿಗೆ ಜಾಸ್ತಿ ಬೇಕಾಗಿರೋದು. ನೋಡಿ, ಯಾವುದೇ ಗೃಹ ಸಾಲನ ಮತ್ತೆ ವಾಹನ ಸಾಲ ಇದೆಯಲ್ಲ, ಅದು ಕಂತು ಕಟ್ಟುವಂಥದ್ದನ್ನು ಯಾವುದೇ ಕಾರಣಕ್ಕೂ ಅವ್ರು ನಿಲ್ಲಿಸೋದಿಲ್ಲ. ಸಪೋಸ್ ನಿಲ್ಲಿಸ್ತಾರೆ ಅಂತಂದ್ರೆ ಬಡ್ಡಿ ಸಮೇತ ತಗೊಳ್ತಾರೆ. ಹಾಗಾಗಿ ನಮ್ಗೆ ಏನಾದರೂ ಉದ್ಯೋಗ ನಡೀತಾ ಇದೆ, ವ್ಯಾಪಾರ ನಡೀತಾ ಇದೆ, ದುಡ್ಡಿದೆ, ಪ್ರತಿ ತಿಂಗಳು ಕಟ್ಕೊಂಡು ಹೋಗ್ತಾ ಇದ್ದೀನಿ, ಮನೆಗೆ ಸಾಲ ಮಾಡಿದ್ದೀನಿ ಕಂತು ಕಟ್ತಾ ಇದ್ದೀನಿ, ಕಾರು ಅಥವಾ ವಾಹನ ಪರ್ಚೇಸ್ ಮಾಡಿದ್ದೀನಿ ಕಂತು ಕಟ್ತಾ ಇದ್ದೀನಿ, ನನಗೆ 3 ತಿಂಗಳು ಉದ್ಯೋಗ ಇಲ್ಲ, 3 ತಿಂಗಳು ವ್ಯಾಪಾರ ಇಲ್ಲ, ಅವಾಗ ಏನು ಮಾಡ್ಬೇಕು? ನಾನು ಕಟ್ಟಲೇಬೇಕಾಗ್ತದೆ, ಅದಕ್ಕೆ ಡಿಫಾಲ್ಟರ್ ಆಗ್ತೀನಿ. ಡಿಫಾಲ್ಟರ್ ಆಗಿಲ್ಲ ಅಂದ್ರೆ ಗಾಡಿ ತಂದಿದ್ರೆ ಮನೆಗೆ ವಾಪಸ್ ತಗೊಂಡು ಹೋಗ್ತಾರೆ, ಅಥವಾ ಮನೆ ಕಟ್ಟಿದ್ರೆ ಮನೆಗೆ ನೋಟಿಸ್ ಬರ್ತದೆ, ಅವಾಗ ತುರ್ತು ನಿಧಿ ತುಂಬಾ ಪ್ರಯೋಜನ ಆಗ್ತದೆ. ಹಾಗಾಗಿ ಯಾರು ಈಗಾಗಲೇ ಗೃಹ ಸಾಲ ಮಾಡಿದ್ದಾರೆ, ವಾಹನ ಸಾಲ ಮಾಡಿದ್ರು, ಮತ್ತೆ ಇತರ ಸಾಲ ಮಾಡಿ ಪ್ರತಿ ತಿಂಗಳು ಕಂತು ಕಟ್ತಿದಾರಲ್ಲ, ಅವ್ರಿಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಈ ತರದ ತುರ್ತು ನಿಧಿ. ಅವ್ರಿಗೆ ಸ್ವಲ್ಪ ಜಾಸ್ತಿ ಅಮೌಂಟೇ ಬೇಕಾಗ್ತದೆ, ಯಾಕೆಂದ್ರೆ ಇದು ರೆಗ್ಯುಲರ್ ಆಗಿ ಕಟ್ಟಲಿಕ್ಕಿರುವಂಥದ್ದು. ಹಾಗಾಗಿ ಅಟ್ಲೀಸ್ಟ್ ಒಂದು 3 ತಿಂಗಳ ತನಕ ನನಗೆ ಉದ್ಯೋಗ ಇಲ್ಲ, 3 ತಿಂಗಳ ತನಕ ವ್ಯಾಪಾರ ಇಲ್ಲ ಅಂದ್ರೆ, ಆ 3 ತಿಂಗಳು ಕಂತು ಕಟ್ಟಲಿಕ್ಕೆ ಆಗುವಷ್ಟಕ್ಕಾದ್ರೂ ನಿಮ್ಗೆ ತುರ್ತು ನಿಧಿ ಅವಶ್ಯಕತೆ ಇದೆ.
1: ಸರ್, ಈಗ ವಿದ್ಯಾರ್ಥಿಗಳಾದ ನಮ್ಗೆ ಈ ತುರ್ತು ನಿಧಿದ ಅಗತ್ಯ ಉಂಟಾ?
0: ನಾನು ಅವರ ಮೊದಲು ಪ್ರಶ್ನೆ ಕೇಳಿದಾಗ ಹೇಳಿದೆ, ನಾನು ಖಂಡಿತ ಅಗತ್ಯ ಇದೆ. ಯಾಕೆ ಅಗತ್ಯ ಇದೆ ಅಂತ ಅಂದ್ರೆ, ಫೈನಾನ್ಸಿಯಲ್ ಲಿಟ್ರಸಿ ಮತ್ತೆ ಇನ್ವೆಸ್ಟ್ಮೆಂಟ್ ಅವೇರ್ನೆಸ್ ಇದೆಲ್ಲ ಆಸ್ ಅರ್ಲಿ ಆಸ್ ಪಾಸಿಬಲ್ ಬೇಗ ಬಂದ್ರೆ ಸ್ಟೂಡೆಂಟ್ಸ್ಗೆ ಅವ್ರಿಗೆ ಆದಷ್ಟು ಮಾಹಿತಿ ಇರ್ತದೆ. ಮತ್ತೆ ಮುಂದೆ ಅವರು ಅವರ ಸ್ವಂತ ಬಿಸ್ನೆಸ್ ಮಾಡಬೇಕಿದ್ದಾಗ, ಉದ್ಯೋಗ ಮಾಡಬೇಕಿದ್ದಾಗ, ಅವ್ರದೇ ಒಂದು ಸಂಸಾರ ಅಂತ ಆದಾಗ, ಅವ್ರಿಗೆ ಜವಾಬ್ದಾರಿ ಅಂತ ಬಂದಾಗ, ಇದೊಂದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಂತ ಕರಿತೀವಿ, ಹಣಕಾಸು ಶಿಸ್ತು ಅಂತ ಕರಿತೀವಿ. ಫೈನಾನ್ಷಿಯಲ್ ಡಿಸಿಪ್ಲಿನ್ ಬರ್ತದೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಯಾರಿಗೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇರ್ತದೆ ಅವರು ಯಾವುದೇ ಪ್ರಾಬ್ಲಮ್ ಬಂದರೂ ಕೂಡ ಅವ್ರು ಹೆದರೋದಿಲ್ಲ, ಯಾಕೆಂದ್ರೆ ಅವ್ರಿಗೆ ಅದಕ್ಕೆ ಸೆಟ್ ಆಗಿರ್ತಾರೆ ಮತ್ತೆ ಅದರ ಬಗ್ಗೆ ಅವ್ರಿಗೆ ಗೊತ್ತಿರ್ತದೆ. ಹಾಗಾಗಿ ಫೈನಾನ್ಷಿಯಲ್ ಡಿಸಿಪ್ಲಿನ್ ಬರಬೇಕು ಅಂದ್ರೆ ವಿದ್ಯಾರ್ಥಿಗಳು ಈಗಲಿಂದಾನೇ ಶುರು ಮಾಡಬೇಕು. ಮತ್ತೆ ಯಾವಾಗ ಫೈನಾನ್ಷಿಯಲ್ ಡಿಸಿಪ್ಲಿನ್ ಬರ್ತದಲ್ಲ, ಅವಾಗ ಖರ್ಚುಗಳನ್ನ ಕಡಿಮೆ ಮಾಡ್ತೀರಿ, ಮತ್ತೆ ಯಾವ ರೀತಿ ನೀವು ಆದಾಯ ಗಳಿಸಬೇಕು ಅನ್ನೋದನ್ನ ನೋಡ್ತೀರಿ, ಮತ್ತೆ ಯಾವಾಗ ಯಾವ ತರದ ಖರ್ಚು ಬರ್ತದೆ. ಉದಾಹರಣೆಗೆ ನಿಮ್ಗೆ ಓದು ಮುಗಿತದೆ, ಓದು ಮುಗಿದ ತಕ್ಷಣ ಕೆಲಸ ಸಿಗಬೇಕು, ಕೆಲಸ ಸಿಗಬೇಕಿದ್ದಾಗ ಟೈಮ್ ತಗೊಳ್ತದೆ, ಕೆಲಸ ಸಿಕ್ಕಿದ ತಕ್ಷಣ ನಿಮ್ಗೆ ಜವಾಬ್ದಾರಿಗಳು ಜಾಸ್ತಿ ಆಗೋದಿಲ್ಲ, ಕೆಲಸದಿಂದ ಜವಾಬ್ದಾರಿಗಳು ಬರೋ ತನಕ ಸ್ವಲ್ಪ ಟೈಮ್ ಸಿಗ್ತದೆ. ಅವಾಗ ನೀವು ಸ್ವಲ್ಪ ಇನ್ವೆಸ್ಟ್ ಮಾಡಿ ಅಥವಾ ತುರ್ತು ನಿಧಿಯನ್ನು ಇಟ್ಕೊಂಡ್ರೆ ಮುಂದೆ ನಿಮಗೆ ಬರುವಂತ ಏನೋ ಪ್ರಾಬ್ಲಮ್ ಬರುವಂತಿದ್ರೆ ಈ ತುರ್ತು ನಿಧಿ ನಿಮಗೆ ಸಹಾಯಕ್ಕೆ ಬರ್ತದೆ.
2: ಸರ್, ಒಂದು ಮನೆಯಲ್ಲಿ ದಂಪತಿಗಳಿರುವಂತವರು ಎರಡೆರಡು ತುರ್ತು ನಿಧಿಯನ್ನು ಇಡಬೇಕಾ?
0: ಇದು ಒಳ್ಳೆ ಪ್ರಶ್ನೆ. ಆದ್ರೆ ಏನಾಗ್ತದೆ ಅಂತಂದ್ರೆ, ಇಬ್ರು ಆದಾಯ ಗಳಿಸ್ತಾ ಇದ್ರೆ ಒಂದು ಕುಟುಂಬಕ್ಕೆ ಅಂತೇಳಿ ಒಂದು ತುರ್ತು ನಿಧಿ ಇಟ್ಟರು ಒಳ್ಳೇದು. ವೈಯಕ್ತಿಕವಾಗಿ ಅವ್ರು ಇನ್ನೂ ಜಾಸ್ತಿ ಆದಾಯ ಗಳಿಸ್ತಾ ಇದ್ದಾರೆ ಅಂದ್ರೆ ವೈಯಕ್ತಿಕವಾಗಿ ಕೂಡ ಅವರು ಒಬ್ಬೊಬ್ಬರು ಒಂದೊಂದು ತುರ್ತುನಿಧಿ ಇಟ್ಟರೆ ಇನ್ನೂ ಒಳ್ಳೆಯದು. ಯಾಕೆಂದ್ರೆ ಸಂಸಾರಕ್ಕೆ ಒಂದು ತುರ್ತು, ಕುಟುಂಬಕ್ಕೆ ಒಂದು ತುರ್ತುನಿಧಿ ಇದ್ರೆ ಅದು ಕುಟುಂಬಕ್ಕೆ ಸಂಬಂಧಪಟ್ಟ ಖರ್ಚುಗಳನ್ನ ನೀಗಿಸಲಿಕ್ಕೆ ಬೇಕಾಗ್ತದೆ. ಅದೇ ವೈಯಕ್ತಿಕವಾಗಿ ಅಂತಿದ್ರೆ ಈಗ ನನ್ನ ಲೈಫ್ ಸ್ಟೈಲ್ ಮತ್ತು ನನ್ನ ಕಮಿಟ್ಮೆಂಟ್ ಏನಿದೆ ಅದು ನನಗೆ ಒಂದು ತುರ್ತುನಿಧಿಯಲ್ಲಿ ಎಮರ್ಜೆನ್ಸಿ ಫಂಡಲ್ಲಿ ಇದ್ರೆ ನಾನು ಅದನ್ನು ಬೇರ್ ಮಾಡ್ಬೋದು. ಹಾಗೆ ನನ್ನ ವೈಫ್ ಅಂತಂದ್ರೆ ಸ್ಪೌಸ್ ಅಂತ ಹೇಳಿದೆ ನನ್ನ ದಂಪತಿಗಳು. ಸೊ ಅವರು ಸಪರೇಟ್ ಸಪರೇಟ್ ಆಗಿ ಇಟ್ಕೊಂಡ್ರೆ ಇನ್ನೂ ಒಳ್ಳೇದು. ಯಾರಾದ್ರೂ ಒಬ್ರು ಆದಾಯ ಗಳಿಸ್ತಿದ್ದಾರೆ ಇನ್ನೊಬ್ರು ಆದಾಯ ಗಳಿಸ್ತಿಲ್ಲ ಅಂತಂದ್ರೆ ಕುಟುಂಬಕ್ಕೆ ಒಂದೇ ತುರ್ತುನಿಧಿ ಸಾಕಾಗ್ತದೆ. ಉದಾಹರಣೆಗೆ ಇಬ್ರು ವರ್ಕ್ ಮಾಡ್ತಿದ್ದಾರೆ ಅಂದ್ರೆ ಖಂಡಿತವಾಗಿ ಒಂದು ಕುಟುಂಬಕ್ಕೆ ಒಂದು ತುರ್ತುನಿಧಿ ಬೇಕು, ಇನ್ನೊಂದು ವೈಯಕ್ತಿಕವಾಗಿ ತುರ್ತುನಿಧಿ ಇಟ್ಟರೆ ತುಂಬಾ ಒಳ್ಳೇದು. ಯಾಕೆಂದ್ರೆ ಒಬ್ರದ್ದು ಸಂಬಳ ನಿಂತೋಗ್ಬೋದು, ಒಬ್ರದ್ದು ಆದಾಯ ನಿಂತೋಗ್ಬೋದು, ಆಗ ತುರ್ತುನಿಧಿ ಯೂಸ್ ಆಗ್ತದೆ. ಕೆಲವೊಮ್ಮೆ ಇಬ್ರದ್ದು ಆದಾಯ ನಿಂತೋಗಿ ಚಾನ್ಸಸ್ ಇರ್ತದೆ. ಉದಾಹರಣೆಗೆ ಒಂದೇ ಕಂಪನಿಲಿ ಕೆಲಸ ಮಾಡ್ತಿರ್ತದೆ, ಕಂಪನಿ ಪ್ರಾಬ್ಲಮ್ ಆಯ್ತು, ಕಂಪನಿಯಿಂದ ಅವ್ರನ್ನ ಹೊರಗೆ ಹಾಕಿದ್ರು, ಅಥವಾ ಬೇರೆ ಬಿಸ್ನೆಸ್ ಮಾಡ್ತಿರ್ತಾರೆ, ಇಬ್ರು ಬಿಸ್ನೆಸ್ ಕೂಡ ಒಂದೇ ಸರಿ ನಿಂತೋಯ್ತು ಅಂದ್ರೆ ಅವಾಗ ಕುಟುಂಬಕ್ಕೆ ಇಟ್ಟಂತ ಎಮರ್ಜೆನ್ಸಿ ಫಂಡ್ ನಿಮಗೆ ಸಹಾಯಕ್ಕೆ ಬರ್ತದೆ.
1: ಸರ್, ಆರೋಗ್ಯ ವಿಮೆ, ಜೀವ ವಿಮೆ ಇದೆಲ್ಲ ಉಂಟು ಅಂತಿರುವಾಗ ನಾವು ತುರ್ತು ನಿಧಿಯನ್ನು ಇಡಬೇಕಾ? ಹಾಗೆ ಇಡುದಾದ್ರೂ ಅದಕ್ಕೆ ಕಡಿಮೆ ಅಮೌಂಟ್ ಹಾಕಿದ್ರೆ ಸಾಕಾಗ್ತದ?
0: ನಾನು ಮೊದಲು ಹೇಳಿದಾಗೆ ಆರೋಗ್ಯ ವಿಮೆ ಸರ್ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಬೇರೆ ಖರ್ಚುಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ತುರ್ತುನಿಧಿ ಇಡಬೇಕು ಅಂತ ಹೇಳಿದೆ. ಆದರೆ ತುರ್ತುನಿಧಿ ನಾವು ಕೇವಲ ಆರೋಗ್ಯಕ್ಕೆ ಸಂಬಂಧಪಟ್ಟ ಖರ್ಚುಗಳಿಗೆ ಮಾತ್ರ ಇಡೋದಲ್ಲ, ಬೇರೆ ಖರ್ಚುಗೂ ಇಡ್ತೀವಿ. ಹಾಗಾಗಿ ತುರ್ತುನಿಧಿ ಆರೋಗ್ಯ ವಿಮೆ ಮತ್ತು ಜೀವ ವಿಮೆಯಾಗಿ ಇಟ್ಟರು ಕೂಡ, ಉದಾಹರಣೆಗೆ ಆರೋಗ್ಯ ವಿಮೆ ನೀವು ಮಾಡಿಸಿದ್ದೀರಿ, ನಾಳೆ ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಇಮ್ಮಿಡಿಯೇಟ್ ಕ್ಲೈಮ್ ಆಗೋದಿಲ್ಲ, ಟೈಮ್ ತಗೊಳ್ತದೆ. ಕೆಲವೊಂದು ಹಾಸ್ಪಿಟಲ್ಗಳಲ್ಲಿ ಕ್ಯಾಶ್ಲೆಸ್ ಇರೋದಿಲ್ಲ, ಆವಾಗ ನಿಮಗೆ ಹಣ ಬೇಕಾಗ್ತದೆ. ಹಾಗಾಗಿ ತುರ್ತುನಿಧಿ ಜೀವ ವಿಮೆ ಇದ್ದರೂ ಬೇಕು, ಆರೋಗ್ಯ ವಿಮೆ ಇದ್ದರೂ ಬೇಕು. ಆದರೆ ನೀವು ತಗೊಳ್ಳುವಂಥ ವಿಮೆ ಏನಿರ್ತದಲ್ಲ ಅದು ಎಷ್ಟು ಮಟ್ಟಿಗೆ ನಿಮಗೆ ಇಮ್ಮಿಡಿಯೇಟ್ ಸಿಗುತ್ತೆ ಮತ್ತು ಎಷ್ಟು ಮಟ್ಟಿಗೆ ಅದು ಅನುಕೂಲ ಆಗಿದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಬಟ್ ಆರೋಗ್ಯ ವಿಮೆ ಇರಲಿ ಅಥವಾ ಜೀವ ವಿಮೆ ಇದ್ದರೂ ಕೂಡ ತುರ್ತುನಿಧಿ ಬೇಕಾಗ್ತದೆ.
2: ಕ್ಲೇಮ್ ಮಾಡುವುದು ತಡವಾದರೆ ತುರ್ತುನಿಧಿ ಹೇಗೆ ಸಹಾಯ ಮಾಡುತ್ತದೆ?
0: ಅದೇ ಅವರು ಪ್ರಶ್ನೆ ಕೇಳಿದ್ದಕ್ಕೆ ನಾನು ಉತ್ತರ ಕೊಟ್ಟೆ. ಈಗ ಜೀವ ವಿಮೆ ಇರ್ತದೆ, ಹಾಗೆ ಆರೋಗ್ಯ ವಿಮೆ ಇದ್ದೇ ಇರ್ತದೆ. ನಾಳೆ ಯಾರಾದರೂ ಪ್ರಾಬ್ಲಮ್ ಆಯಿತು ಹಾಸ್ಪಿಟ್ಲಿಗೆ ಸೇರ್ತಾರೆ ಅಂತಂದರೆ ಅವ್ರಿಗೆ ಹಾಸ್ಪಿಟ್ಲಲ್ಲಿ ಕ್ಯಾಶ್ಲೆಸ್, ಈಗ ಇನ್ಶೂರೆನ್ಸ್ ಇದೆ, ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಇದೆಯಾ ಅಥವಾ ಅವರು ಮತ್ತೆ ಕ್ಲೈಮ್ ಮಾಡುವಂಥದ್ದ, ಮತ್ತೆ ಕ್ಲೈಮ್ ಮಾಡಬೇಕು ಅಂತಾರೆ ಇನ್ಶೂರೆನ್ಸ್ ಕಂಪ್ನಿಯವ್ರು ಬರಬೇಕು, ಅದನ್ನು ರಿಪೋರ್ಟ್ ಮಾಡಬೇಕು, ರಿಪೋರ್ಟ್ ಮಾಡಿ ಮತ್ತೆ ಅಮೌಂಟ್ ಸ್ಯಾಂಕ್ಷನ್ ಆಗಬೇಕು. ಅಲ್ಲಿವರೆಗೆ ಯಾವುದು ಆಪರೇಷನ್ ಆಗಬೇಕು ಅಂದರೆ ಆಪರೇಷನ್ ಮಾಡಲಿಕ್ಕೆ ಹಣ ಬೇಕಾಗ್ತದೆ, ಮತ್ತು ವೈದ್ಯಕೀಯ ವೆಚ್ಚಗಳು ಇರ್ತದೆ, ಬೇರೆ ಬೇರೆ ಮೆಡಿಸಿನ್ಸ್ ಇರುವಂಥದ್ದು ಮತ್ತು ಅಲ್ಲಿ ಉಳ್ಕೊಳ್ಳೋಂಥದ್ದು ಇರ್ಬೋದು, ಇದೆಲ್ಲ ವೆಚ್ಚಗಳಿಗೆ ಹಣ ಬೇಕಾಗ್ತದೆ. ಹಾಗೆ ಕ್ಲೈಮ್ ಲೇಟ್ ಆದರೆ ಈ ಥರದ ತುರ್ತುನಿಧಿ ತುಂಬ ಸಹಾಯಕ್ಕೆ ಬರ್ತದೆ.
1: ಸರ್, ಈಗ ತುಂಬ ಜನ ತಿಂಗಳ ಕೊನೆ ಆಗಬೇಕಿದ್ರೆ ಅವ್ರ ಹತ್ರ ಹಣ ಇಲ್ಲ ಅಂತ ಹೇಳ್ತಾರೆ, ಅಂಥವರಿಗೆ ಅವರು ಏನು ಮಾಡಬೇಕು?
0: ಒಂದು ಫಾರ್ಮುಲಾ ಇದೆ, ನಾನು ಸುಮಾರು ಕಡೆ ಓದಿದ್ದೀನಿ ಮತ್ತು ಇತ್ತೀಚೆಗೆ ನಾನು ಕೂಡ ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ಏನು ಫಾರ್ಮುಲಾ ಅಂದರೆ ನಮ್ಮಲ್ಲಿ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂದರೆ ಒಂದು ಆದಾಯ ಬರ್ತದೆ, ಆದಾಯ ಬಂದ ಮೇಲೆ ಖರ್ಚು ಮಾಡ್ತೀವಿ, ಖರ್ಚು ಮಾಡಿದ ಮೇಲೆ ಉಳ್ಕೊಂಡಿದ್ದನ್ನು ಉಳಿತಾಯ ಅಂತ ಕರಿತೀವಿ. ಆ ಉಳಿತಾಯದನ್ನು ಮತ್ತೆ ನಾವು ಹೂಡಿಕೆ ಮಾಡ್ತೀವಿ. ಉದಾಹರಣೆಗೆ ಒಂದು 50,000 ರೂಪಾಯಿ ನನಗೆ ಆದಾಯ ಇದೆ ಅಂತಂದರೆ ಫಸ್ಟು ನನಗೆ ಒಂದು 40,000 ಖರ್ಚು ಮಾಡ್ತೀನಿ, ಇನ್ನು ಉಳ್ಕೊಳ್ಳೋವಂಥದ್ದು 10,000. 10,000 ನನಗೆ ಉಳಿತಾಯ ಆಯಿತು, ಆದಾಯ 50,000, ಖರ್ಚು 40,000, ಉಳ್ಕೊಳ್ಳೋವಂಥದ್ದು ನನಗೆ 10,000, ಅದು ಉಳಿತಾಯ ಮಾತ್ರ. ಹೂಡಿಕೆ ಆ 10,000 ನಾನು ಒಂದು 5,000 ಎಲ್ಲಾದರೂ ಹೂಡಿಕೆ ಮಾಡ್ತೀನಿ. ಇದು ಇತ್ತೀಚೆಗೆ ಜನಗಳು ಮಾಡುವಂಥದ್ದು. ಬಟ್ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಫಸ್ಟು ನಾವು ಹೂಡಿಕೆ ಮಾಡಲಿಕ್ಕೆ ಎಷ್ಟು ಬೇಕೋ ಅದನ್ನು ಉಳಿತಾಯ ಮಾಡ್ಕೋಬೇಕು. ಉದಾಹರಣೆಗೆ ನಾನು ಒಂದು 15-20,000 ಹೂಡಿಕೆ ಮಾಡ್ತೀನಿ ಅಂತ ಅಂದರೆ ಮಿನಿಮಮ್ 15-20,000 ಉಳಿತಾಯ ಮಾಡಲೇಬೇಕು. ನಾನು ಉಳ್ಕೊಂಡಿದ್ದ ಅಮೌಂಟ್ ಏನಿದೆಯಲ್ಲ ಅದನ್ನು ನಾನು ಖರ್ಚು ಮಾಡಬೇಕು ಅಂದರೆ 50,000 15-20,000 ನಾನು ಫಸ್ಟೇ ತೆಗೆದಿಡಬೇಕು, ಉಳಿದ 30,000 ನಾನು ಖರ್ಚು ಮಾಡಬೇಕು. ಹಾಗಿದ್ರೆ ಮಾತ್ರ ನಾವು ಉಳಿತಾಯ ಮಾಡಲಿಕ್ಕೆ ಮತ್ತು ಹೂಡಿಕೆ ಮಾಡಲಿಕ್ಕೆ ಆಗ್ತದೆ. ನೀವು ಕೇಳಿದ ಪ್ರಶ್ನೆಗೆ ತಿಂಗಳ ಕೊನೆಯಲ್ಲಿ ದುಡ್ಡಿರೋದಿಲ್ಲ ಅಂದಾಗ ನಾವೇನು ಮಾಡಬೇಕು, ತಿಂಗಳ ಸಂಬಳ ಬಂದಾಗ ಅಥವಾ ಆದಾಯ ಬಂದ ತಕ್ಷಣ ನಾವೇನು ಮಾಡಬೇಕು, ಎಮರ್ಜೆನ್ಸಿ ಫಂಡಿಗೆ ಹಾಕಬೇಕು ಅಥವಾ ಉಳಿತಾಯ ಖಾತೆಗೆ ಹಾಕಬೇಕು, ಮತ್ತು ಇನ್ವೆಸ್ಟ್ಮೆಂಟ್ ಹೂಡಿಕೆ ಮಾಡಿದ್ರೆ ಹಾಕಬೇಕು, ಉಳಿದ ಅಮೌಂಟನ್ನು ನಾವು ಖರ್ಚು ಮಾಡಬೇಕು. ಅವಾಗ ಮಾತ್ರ ನಮಗೆ ಸ್ವಲ್ಪ ಫೈನಾನ್ಷಿಯಲ್ ಡಿಸಿಪ್ಲಿನ್ ಬರ್ತದೆ, ಇಲ್ದೇ ಏನಾಗ್ತದೆ ದುಡ್ಡಿದೆ ಎಲ್ಲ ಖರ್ಚು ಮಾಡುವ. ಹಾಗಾಗಿ ಫಸ್ಟು ನಾವು ಉಳಿತಾಯ ಮಾಡಬೇಕು, ಎಷ್ಟು ಅಷ್ಟು ಅಮೌಂಟ್ ತೆಗೆದಿಡಬೇಕು, ಮತ್ತು ಎಮರ್ಜೆನ್ಸಿ ಫಂಡಿಗೆ ನಾವು ಎಷ್ಟು ಹಾಕ್ಲಿಕ್ಕಿರ್ತೀವಿ ಪ್ರತಿ ತಿಂಗಳು ಅದನ್ನು ಫಸ್ಟ್ ಎಮರ್ಜೆನ್ಸಿ ಫಂಡ್ಗೆ ಟ್ರಾನ್ಸ್ಫರ್ ಮಾಡಿ ಉಳಿದ ಅಮೌಂಟನ್ನು ನಾವು ಖರ್ಚು ಮಾಡಬೇಕು.
2: ಸರ್, ತುರ್ತು ನಿಧಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಆದಾಯದಲ್ಲಿ ಎಷ್ಟು ಭಾಗವನ್ನು ನಾವು ಅದಕ್ಕೆ ತೆಗೆದಿಡಬೇಕು?
0: ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತುರ್ತುನಿಧಿ ಬೇಕೇ ಬೇಕು. ಎರಡನೇದು ಎಷ್ಟು ಪ್ರಮಾಣವನ್ನು ಇಡಬೇಕು ಅನ್ನುವಂಥದ್ದು ಆದಾಯದ ಮೇಲೆ ಡಿಪೆಂಡ್ ಆಗಿರೋದು, ಮತ್ತು ನಿಮ್ಮ ಖರ್ಚಿನ ಮೇಲೆ ಡಿಪೆಂಡ್ ಆಗಿರ್ತದೆ, ಮತ್ತು ನಿಮ್ಮನ್ನು ಎಷ್ಟು ಜನ ಅವಲಂಬಿತರಾಗಿರ್ತಾರೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಹಾಗಾಗಿ ನೀವು ಎಷ್ಟಾದರೂ ಮಾಡಿ ಬಟ್ ಅದು ನಿರಂತರವಾಗಿರಬೇಕು. ಇವತ್ತು ನಾನು ಈ ತಿಂಗಳು ನಾನು ತುರ್ತುನಿಧಿಗೆ ಒಂದು 5,000 ಇಟ್ಟಿದ್ದೀನಿ, ಮುಂದಿನ ತಿಂಗಳು ಇಡೋದಿಲ್ಲ, ಅಥವಾ ಮುಂದಿನ ತಿಂಗಳು ಇಡ್ತೀನಿ 2,000, ಮತ್ತೆ ಇಡೋದಿಲ್ಲ, 1,000 ಇಡ್ತೀನಿ, ಮತ್ತೆ 5,000 ಇಡ್ತೀನಿ, ಹೀಗಿರಬಾರ್ದು. ನಿರಂತರವಾಗಿರಬೇಕು, ಮತ್ತೆ ಮಿನಿಮಮ್ ಅಮೌಂಟ್ ಅಂತ ಇನ್ವೆಸ್ಟ್ ಮಾಡಲೇಬೇಕು. ಇನ್ವೆಸ್ಟ್ ಅಂದ್ರೆ ತುರ್ತು ನಿಧಿಲಿ ಹಾಕಲೇಬೇಕು. ಅವಾಗ ಮಾತ್ರ ಒಂದು ವರ್ಷದಲ್ಲಿ ಅಥವಾ ಆರು ತಿಂಗಳಿಗೆ ನಮ್ಗೆ ಎಷ್ಟು ಖರ್ಚಿಗೆ ಬೇಕಾಗ್ತದೆ ಅಷ್ಟು ಉಳ್ಕೊಳ್ತದೆ. ಇಲ್ಲಾಂದ್ರೆ ನಮಗೆ ವೇರಿಯೇಷನ್ಸ್ ಆಗಿದ್ರೆ ಮತ್ತೆ ಕನ್ಸಿಸ್ಟೆನ್ಸಿ ಇಲ್ಲ ಅಂತಂದ್ರೆ ತುರ್ತು ನಿಧಿಯಲ್ಲಿ ಏನು ಅಮೌಂಟ್ ಇದೆಯಲ್ಲ ಸೊ ಅದು ನಮಗೆ ಸಾಕಾಗೋದಿಲ್ಲ. ಹಾಗಾಗಿ ನಮ್ಮ ಸಾಮರ್ಥ್ಯ ಎಷ್ಟಿದೆ ಮಿನಿಮಮ್ ಅಮೌಂಟ್ ಇಡಬೇಕು ಮತ್ತೆ ಕಂಟಿನ್ಯೂಸ್ ಆಗಿ ತುರ್ತು ನಿಧಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಿರ್ಬೇಕು.
1: ಸರ್, ಈಗ ದಿನಕೂಲಿ ಕಾರ್ಮಿಕರಿಗೆ ಸ್ವಯಂ ಉದ್ಯೋಗಿಗಳಿಗೆಲ್ಲ ಆದಾಯ ಸ್ಥಿರವಾಗಿರ್ಬೇಕು ಅಂತಿಲ್ಲ, ಅಂತವರು ಯಾವ ರೀತಿಯಲ್ಲಿ ತುರ್ತು ನಿಧಿಯನ್ನು ಸಂಯೋಜಿಸಬೇಕು?
0: ಹೌದು, ಈಗ ನಮ್ಮ ದೇಶದಲ್ಲಿ ಆರ್ಗನೈಸ್ ಸೆಕ್ಟರ್ ಅನ್ಆರ್ಗನೈಸ್ ಸೆಕ್ಟರ್ಸ್ ಅಂತ ಇದೆ. ಆರ್ಗನೈಸ್ ಸೆಕ್ಟರ್ಸ್ ಅಂತ ಆದ್ರೆ ಅವ್ರಿಗೆ ಪ್ರತಿ ತಿಂಗಳು ಇಷ್ಟೇ ಆದಾಯ ಬರ್ತದೆ ಅಂತೇಳಿ ಹೇಳ್ಬೋದು. ಈ ವ್ಯಾಪಾರಿಗಳಿಗೆ ಮತ್ತೆ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕೂಲಿ ಕಾರ್ಮಿಕರಿಗೆ ಕೆಲಸ ಇದ್ದಾಗ ಅವ್ರಿಗೆ ಹಣ, ಕೆಲಸ ಇಲ್ಲಾಂದ್ರೆ ಹಣ ಇಲ್ಲ. ಸರ್, ಅವ್ರಿಗೆ ಜೀವನ ಮಾಡಲಿಕ್ಕೆ ಕಷ್ಟ ಆಗಿದೆ, ಆದರೂ ಕೂಡ ಅವ್ರ ತುರ್ತು ನಿಧಿ ಹೇಗೆ ಮಾಡೋದು, ಅದಕ್ಕೆ ಏನು ಮಾಡ್ಬೋದು ಅಂದರೆ ಅವರೂ ಕೂಡ ಒಂದು ಕಾಲ ಇರ್ತದೆ, ಅವ್ರಿಗೆ ಖರ್ಚಿಗಿಂತ ಜಾಸ್ತಿ ಆದಾಯ ಬರೋ ಚಾನ್ಸಸ್ ಇರ್ತದೆ. ವ್ಯಾಪಾರಗಳು ಅಷ್ಟೇ, ಇವತ್ತು ನಾರ್ಮಲಿ ಒಂದು ದಿನಕ್ಕೆ 5,000 ರೂಪಾಯಿ ವ್ಯಾಪಾರ ಆಗ್ತದೆ ಅಂದರೆ ಯಾವುದೋ ಒಂದು ಟೈಮಲ್ಲಿ 10,000 ರೂಪಾಯಿ ವ್ಯಾಪಾರ ಆಗ್ತದೆ, ಯಾವುದೋ ಒಂದು ಟೈಮಲ್ಲಿ 50,000 ರೂಪಾಯಿ ವ್ಯಾಪಾರ ಆಗ್ತದೆ. ಅವಾಗ ಏನು ಮಾಡಬೇಕು ಅಂದರೆ ಯಾವ ಸಮಯದಲ್ಲಿ ಅವರಿಗೆ ಹೆಚ್ಚಿನ ಆದಾಯ ಬರ್ತದೆ ಅವಾಗ ಹೆಚ್ಚಿನ ತುರ್ತು ನಿಧಿಗೆ ಟ್ರಾನ್ಸ್ಫರ್ ಮಾಡಬೇಕು. ಈ ದಿನಗೂಲಿ ಕಾರ್ಮಿಕರು ಅಷ್ಟೇ, ಅವ್ರಿಗೆ ಯಾವಾಗ ಖರ್ಚು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಆ ಖರ್ಚು ಕಡಿಮೆ ಮಾಡಿಕೊಂಡಾಗ ಅವ್ರಿಗೆ ಗಳಿಸಿದಂಥ ಆದಾಯದೆಲ್ಲ ಸ್ವಲ್ಪ ಉಳಿತದೆ, ತುರ್ತು ನಿಧಿಗೆ ಹಾಕಬೇಕಾಗ್ತದೆ. ನೀವು ಕೇಳಿದಾಗೆ ದಿನಗೂಲಿ ಕಾರ್ಮಿಕರು ಮತ್ತು ಸ್ವಯಂ ಉದ್ಯೋಗಿಗಳು, ವ್ಯಾಪಾರಿಗಳು, ಸ್ವಯಂ ಉದ್ಯೋಗಿ ಅಂತವರು ಯಾವಾಗ ಆದಾಯ ಜಾಸ್ತಿ ಬರ್ತದೆ ಅವಾಗ ಜಾಸ್ತಿ ಮೊತ್ತವನ್ನು ತುರ್ತು ನಿಧಿಗೆ ಟ್ರಾನ್ಸ್ಫರ್ ಮಾಡೋದು ಒಳ್ಳೆಯದು.
1: ಸರ್, ಈಗ ಯಾರಾದರೂ ಅವರು ಎಮರ್ಜೆನ್ಸಿ ಫಂಡ್ನ ಯೂಸ್ ಮಾಡಿದ್ರು ಅಂತಿರುವಾಗ ಅವ್ರು ಏನು ಮಾಡಬೇಕು?
0: ಒಳ್ಳೆ ಪ್ರಶ್ನೆ. ನೀವು ಹೇಳಿದಾಗೆ ಸರ್, ನಾನು ಎಮರ್ಜೆನ್ಸಿ ಫಂಡ್ ಕ್ರಿಯೇಟ್ ಮಾಡಿದ್ದೀನಿ, ನನಗೆ ಬೇಕಾಗಿರುವಂಥ 1 ವರ್ಷದ ಖರ್ಚನ್ನ ಎಮರ್ಜೆನ್ಸಿ ಫಂಡಲ್ಲಿ ಹಾಕಿದ್ದೀನಿ, ನಾಳೆ ಏನಾದರೂ ಸಮಸ್ಯೆ ಆಯಿತು ನನ್ನ ಎಮರ್ಜೆನ್ಸಿ ಫಂಡಿಂದ ಒಂದು ಪೂರ್ತಿ ನಾನು ಉಪಯೋಗಿಸ್ಬೋದು, ಇಲ್ಲಾಂದರೆ ಭಾಗಶಃ ಉಪಯೋಗಿಸ್ಬೋದು, ಒಂದು ಪಾರ್ಷಿಯಲ್ ಅಮೌಂಟ್ನ ಡ್ರಾ ಮಾಡಿರ್ತೀನಿ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಈಗ ನನ್ನ ಟಾರ್ಗೆಟ್ ಏನಿತ್ತು, 1 ವರ್ಷದಿಂದ 6 ತಿಂಗಳಿಂದ 1 ವರ್ಷದವರೆಗೆ ಬೇಕಾದ ಖರ್ಚನ್ನ ನಾನು ಎಮರ್ಜೆನ್ಸಿ ಫಂಡಲ್ಲಿ ಇಡೋದು, ಅದರಲ್ಲಿ 50% ತೆಗಿದ್ದೀನಿ ಅಂದರೆ ಮುಂದಿನ ತಿಂಗಳಿಂದ ಆ 50% ಫುಲ್ಫಿಲ್ ಮಾಡಬೇಕು. ಅಂದರೆ ಒಂದು 5 ಲಕ್ಷ ಇತ್ತು ನನ್ನ ಎಮರ್ಜೆನ್ಸಿ ಫಂಡಲ್ಲಿ, 2.5 ಲಕ್ಷ ಖರ್ಚು ಮಾಡಿದ್ದೀನಿ, ಇನ್ನು ಮುಂದಿನ ತಿಂಗಳಿಂದ ಅದು 2.5 ಲಕ್ಷನ ಮತ್ತೆ ಹಾಕಲಿಕ್ಕೆ ನೋಡಬೇಕು. ಒಂದೇ ಸರಿ ನಿಮ್ಗೆ ಆದಾಯ ಬರ್ತದೆ ಅಂದರೆ ಒಂದೇ ತಿಂಗಳಲ್ಲಿ 2.5 ಲಕ್ಷ ಹಾಕಿ ನಿಮ್ಮ ತುರ್ತು ನಿಧಿನ ಇಟ್ಕೋಬೋದು. ಇಲ್ಲ, ನನಗೆ ಒಂದೇ ತಿಂಗಳಲ್ಲಿ ನನಗೆ 2.5 ಲಕ್ಷ ಬರೋದಿಲ್ಲ ಅಂದರೆ ಪ್ರತಿ ತಿಂಗಳು ಎಷ್ಟು ಆಗ್ತದೆ ಅಂತ ನೋಡಿ ನಿಮ್ಮ ತುರ್ತು ನಿಧಿ ಮಟ್ಟ ಏನಿದೆಯಲ್ಲ 5 ಲಕ್ಷ, 5 ಲಕ್ಷ ಫಿಲ್ ಆಗುವವರೆಗೂ ಕೂಡ ನೀವು ಮತ್ತೆ ತುರ್ತು ನಿಧಿಗೆ ನೀವು ಕಾಂಟ್ರಿಬ್ಯೂಟ್ ಮಾಡ್ತಾನೆ ಬರಬೇಕಾಗ್ತದೆ. ಬಟ್ ನಿಮಗೆ 6 ತಿಂಗಳಿಂದ 1 ವರ್ಷದವರೆಗೆ ಎಷ್ಟು ಫಂಡ್ ಬೇಕು ಅಷ್ಟು ಇರಲೇಬೇಕು. ಡ್ರಾ ಮಾಡಿದ್ಮೇಲೆ ಮತ್ತೆ ಅದಕ್ಕೆ ಡೆಪಾಸಿಟ್ ಮಾಡೋದು ಒಳ್ಳೇದು, ಮಾಡಬೇಕು ಅದು.
1: ಈಗ ಒಂದು ಫ್ಯಾಮಿಲಿ ಹತ್ರ ಎಮರ್ಜೆನ್ಸಿ ಫಂಡ್ ಅಂತ ಹೇಳುದೇ ಇಲ್ಲ, ಅಂತ ಫ್ಯಾಮಿಲಿ ಯಾವ ರೀತಿ ಒತ್ತಡಗಳನ್ನೆಲ್ಲ ಎದುರಿಸಬೇಕಾಗ್ತದೆ?
0: ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಒಂದು ಕುಟುಂಬದಲ್ಲಿ ಅಥವಾ ದಂಪತಿಗಳಲ್ಲಿ ಹಣಕಾಸಿನ ಪರಿಸ್ಥಿತಿಯಿಂದನೇ ಮಾನಸಿಕ ಒತ್ತಡ ಜಾಸ್ತಿ ಆಗುವಂಥದ್ದು. ಯಾವ ಮನೆಯಲ್ಲಿ ಹಣಕಾಸಿನ ತೊಂದರೆ ಇಲ್ಲ ಅವರು ಕೆಲವೊಂದು ಪ್ರಮಾಣದಲ್ಲಿ ಅವರ ಮಾನಸಿಕ ತೊಂದರೆಯನ್ನು ಕೂಡ ಕಡಿಮೆ ಮಾಡ್ಕೋಬಹುದು. ಹಾಗಾಗಿ ವಿಶೇಷವಾಗಿ ಮಧ್ಯಮ ವರ್ಗದ ಕುಟುಂಬಗಳಿಗೆ, ಮಧ್ಯಮ ವರ್ಗದ ಜನಗಳಿಗೆ ಹಣಕಾಸಿನ ಬೆಂಬಲ ಇದೆ ಅಥವಾ ಹಣಕಾಸಿನ ಸಾಮರ್ಥ್ಯ ಇದೆ ಅಂತ ಅಂದರೆ ಅವ್ರಿಗೆ ಮಾನಸಿಕ ಒತ್ತಡ ಇರೋದಿಲ್ಲ. ಅದು ಯಾವಾಗ ಬೆಂಬಲ ಇದೆ, ಯಾವಾಗ ಅದು ಹಣಕಾಸಿನ ಸಾಮರ್ಥ್ಯ ಇದೆ ಅಂದರೆ ಈ ಥರದ ಎಮರ್ಜೆನ್ಸಿ ಫಂಡನ್ನು ಕ್ರಿಯೇಟ್ ಮಾಡಿಕೊಂಡಿದ್ರೆ ನಾಳೆ ಯಾವುದೇ ಸಮಸ್ಯೆಗಳು ಬಂದರೂ ಅವರು ಕುಗ್ಬೇಕು ಅಂತಿಲ್ಲ, ಯಾವುದೇ ಒತ್ತಡಕ್ಕೆ ಒಳಗಾಗಬೇಕು ಅಂತಿಲ್ಲ. ಅವ್ರು ಆರಾಮಾಗಿ ಫಂಡಲ್ಲಿ ಇರ್ತದೆ, ಅದನ್ನು ವಿತ್ಡ್ರಾ ಮಾಡೋದು, ಖರ್ಚು ಮಾಡೋದು, ಮತ್ತು ಕುಟುಂಬದಲ್ಲಿ ಆದಾಯ ಬಂದಾಗ ಮತ್ತೆ ಅದನ್ನು ಮರುಪೂರ್ಣ ಮಾಡ್ತಾರೆ. ಹಾಗಾಗಿ ಹಣದ ಒತ್ತಡ ಮನಸ್ಸಿಗೆ ಬರೋದ್ರಿಂದ ಫಸ್ಟ್ ನಾವು ಈ ಥರದ ತುರ್ತು ನಿಧಿಯನ್ನು ಇಟ್ಕೊಂಡ್ರೆ ಕುಟುಂಬದಲ್ಲಿ ಸಾಮರಸ್ಯ ಇರ್ತದೆ. ಪ್ರತಿ ಕುಟುಂಬದಲ್ಲೂ ಕೂಡ ತುರ್ತು ನಿಧಿ ಇರುವಂಥದ್ದು ಅತ್ಯವಶ್ಯಕ.
2: ತುರ್ತು ನಿಧಿಯನ್ನು ಎಷ್ಟು ಸಮಯಕ್ಕೊಮ್ಮೆ ಮರುಪರಿಶೀಲನೆ ಮಾಡಬೇಕು?
0: ತುರ್ತು ನಿಧಿಯನ್ನು ಎಷ್ಟು ಟೈಮಲ್ಲಿ ನೀವು ಅದನ್ನು ರಿವೈಸ್ ಮಾಡ್ತಿರ್ತೀರಿ ಅಂತಂದರೆ ಇದು ನಿಮ್ಮ ಆದಾಯ ಮತ್ತು ಖರ್ಚಿನ ಮೇಲೆ ಡಿಪೆಂಡ್ ಆಗಿರ್ತದೆ. ಉದಾಹರಣೆಗೆ ಅರ್ಲಿ ಸ್ಟೇಜಲ್ಲಿ ಸ್ಟಾರ್ಟ್ ಮಾಡಿದ್ರೆ ನೀವು ಒಬ್ಬರೇ ಇರ್ತೀರಿ ಅಂತ ಇಟ್ಕೊಳ್ಳುವ, ಸೊ ಅವಾಗ ನಿಮಗೆ ತುರ್ತು ಪರಿಸ್ಥಿತಿ ಅಂದರೆ ಆರೋಗ್ಯ ಸಮಸ್ಯೆ ಜಾಸ್ತಿ ಬರೋದಿಲ್ಲ, ದೂರದ ಪ್ರಯಾಣಗಳಿಗೆ ಅಷ್ಟು ಇರೋದಿಲ್ಲ, ಮತ್ತು ಸಾಂಸಾರಿಕವಾಗಿ ಇರುವಂಥ ಖರ್ಚು ಇರೋದಿಲ್ಲ. ನೀವೊಂದು ಎಕ್ಸ್ಪೆಕ್ಟ್ ಮಾಡಿದೆ ನಿಮ್ಮ ಒಂದು ತಿಂಗಳಿಗೆ ಖರ್ಚು ಒಂದು 10,000 ಅಂತ ಇಟ್ಕೊಂಡ್ರೆ ನೀವು 1 ವರ್ಷಕ್ಕೆ ಅಂದರೆ ಒಂದು 1,20,000 ಇಟ್ಕೊಂಡಿರ್ತೀರಿ. ಸ್ವಲ್ಪ ಸಮಯ ಆದಮೇಲೆ ನೀವೊಂದು ಬೇರೆ ಕಡೆ ಹೋಗ್ತೀರಿ ಅಂತ ಆಯಿತು, ಬೇರೆ ಕಡೆ ಲಿವಿಂಗ್ ಕಾಸ್ಟ್ ಜಾಸ್ತಿ ಆಗ್ತದೆ, ಅವಾಗ 10,000 ಇರೋದು 15,000 ಆಗ್ಬೋದು. ಸ್ವಲ್ಪ ಸಮಯ ಆದಮೇಲೆ ಮದುವೆ ಆಗ್ತದೆ, ಮದುವೆ ಆದಮೇಲೆ ಖರ್ಚುಗಳು ಜಾಸ್ತಿ ಆಗ್ತದೆ, ಅವಾಗ ನಿಮಗೆ 15,000 ಸಾಲೋದಿಲ್ಲ, 20-25,000. ಹಾಗೆ ಇನ್ನೂ ಸ್ವಲ್ಪ ಸಮಯ ಹೋದಾಗೆ ಆರೋಗ್ಯ ಸಮಸ್ಯೆ ಬರ್ಬೋದು, ಇನ್ನೂ ಸಮಯ ಹೋದಾಗೆ ನಿಮ್ಮ ಖರ್ಚುಗಳು ಜಾಸ್ತಿ ಆಗ್ಬೋದು. ಸೊ ಅವಾಗ ಉದಾಹರಣೆಗೆ ನೀವು ಬೈಕಲ್ಲಿ ಓಡಾಡ್ತಿರ್ತೀರಿ, ಪೆಟ್ರೋಲ್ ಕಾಸ್ಟು ಸಮ್ ಅಮೌಂಟ್ ಕಡಿಮೆ ಇರ್ತದೆ, ನೀವು ಕಾರಲ್ಲಿ ಓಡಾಡಬೇಕು ಅಂದರೆ ಕಾರಲ್ಲಿ ಪೆಟ್ರೋಲ್ ಕಾಸ್ಟ್ ಜಾಸ್ತಿ ಆಗ್ತದೆ. ಹಾಗಾಗಿ ನಿಮ್ಮ ಖರ್ಚುಗಳು ಏನಿದೆಯಲ್ಲ ಅದರ ಮೇಲೆ ನಿಮ್ಮ ತುರ್ತು ನಿಧಿಯ ಅಮೌಂಟ್ ಏನಿದೆಯಲ್ಲ ಅದು ವೇರಿಯೇಷನ್ ಆಗ್ತಿರ್ತದೆ, ಅದು ಒಂದು ಕಡೆ. ಎರಡನೇ ಕಡೆ ನನ್ನ ಲಿವಿಂಗ್ ಸ್ಟೈಲು, ಇನ್ನೊಂದು ಕಡೆ ಹೇಳೋದಂತಂದರೆ ನನ್ನ ಆದಾಯದ ಪ್ರಮಾಣ. ನನ್ನ ಆದಾಯ ಪ್ರಮಾಣ ತುಂಬ ಕಡಿಮೆ ಇದ್ದಾಗ ನಾನು ಕಡಿಮೆ ಅಮೌಂಟ್ನ ಕಾಂಟ್ರಿಬ್ಯೂಟ್ ಮಾಡ್ತಿರ್ತೀನಿ, ನನ್ನ ಆದಾಯ ಪ್ರಮಾಣ ಜಾಸ್ತಿ ಆದಾಗ ಸ್ವಲ್ಪ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ತೀನಿ, ಯಾಕಂದ್ರೆ ಮುಂದೆ ರಿಸ್ಕ್ ಕಡಿಮೆ ಆಗಬೇಕು ನನಗೆ. ಅದು 10,000 ಸಂಬಳ ಬರಬೇಕಿದ್ದಾಗ ನಾನು 1,000 ಎಮರ್ಜೆನ್ಸಿ ಫಂಡ್ ಹಾಕ್ತೀನಿ, ನನಗೆ ಒಂದು 50,000 ಬರಬೇಕಿದ್ದಾಗ 1,000 ಹಾಕೋದಿಲ್ಲ, ನಾನು ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಹಾಗಾಗಿ ಎರಡೂ ಕಡೆಯಿಂದ ರಿವೈಸ್ ಮಾಡೋದು ಒಳ್ಳೆಯದು. ಯಾವಾಗ ಅಂತಂದರೆ ಒಂದು ನಿಮ್ಮ ಸಮಸ್ಯೆಗಳು ಜಾಸ್ತಿ ಆಗ್ತದೆ ಅಂತ ಗೊತ್ತಿದ್ದಾಗ ಜಾಸ್ತಿ ಮಾಡಬೇಕು, ಇಲ್ಲ ಆದಾಯ ಜಾಸ್ತಿ ಆಗಿದೆ ಅಂದರೆ ತುರ್ತು ನಿಧಿ ಕಾಂಟ್ರಿಬ್ಯೂಷನ್ ಜಾಸ್ತಿ ಮಾಡಬೇಕು. ಅಂದ್ರೆ ಸಾಮಾನ್ಯವಾಗಿ 6 ತಿಂಗಳು 1 ವರ್ಷಕ್ಕೆ ರಿವೈಸ್ ಮಾಡೋದು ಒಳ್ಳೆಯದು.
3: ಅನೇಕ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರಿ ಸರ್, ಹಾಗೆಯೇ ನಮ್ಮ ರೇಡಿಯೋ ನಿನಾದದ ಕೇಳುಗರಿಗೆ ಮತ್ತು ಅವರ ಕುಟುಂಬಕ್ಕೆ ನೀವು ಸಲಹೆ ಏನಾದರೂ ಕೊಡುವುದಾದರೆ?
0: ನಾನು ಆಲ್ರೆಡಿ ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡಿದಾಗ ಬಹಳಷ್ಟು ಬಾರಿ ಹೇಳಿದ್ದೇನೆ, ಆದಷ್ಟು ಬೇಗ ನಿರ್ಧಾರ ತಗೊಳ್ಬೇಕು. ನಾನು ಸ್ವಲ್ಪ ಸಮಯ ಬಿಟ್ಟು ನನಗೆ ಆದಾಯ ಜಾಸ್ತಿ ಆಗ್ತದೆ ಆವಾಗ ತುರ್ತು ನಿಧಿ ಮಾಡ್ತೀನಿ, ಈಗ ನಾನು ಹೆಂಗಿದ್ದೀನಿ ನನಗೆ ಯಾವುದೇ ಸಮಸ್ಯೆ ಇಲ್ಲ ಹಾಗೆ ನನಗೀಗ ತುರ್ತು ನಿಧಿ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಬಾರ್ದು. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೀವು ತುರ್ತು ನಿಧಿನ ಶುರು ಮಾಡಬೇಕು. ಇದರಿಂದ ವೈಯಕ್ತಿಕವಾಗಿ ಮತ್ತು ಕುಟುಂಬಕ್ಕೂ ಕೂಡ ಆ ಅಮೌಂಟ್ ಏನಿದೆಯಲ್ಲ ತುರ್ತು ನಿಧಿ ಮೊತ್ತ ಏನಿದೆಯಲ್ಲ ಅದು ತುಂಬಾ ನಿಮಗೆ ಧೈರ್ಯ ನೀಡ್ತದೆ. ನಾಳೆ ಏನಾದರೂ ಸಮಸ್ಯೆಗಳಾದ್ರೆ ಸೊ ಅವಾಗ ಕೆಲವರಿಗೆ ಯಾರ ಹತ್ರ ಹಣ ಇದೆ ಅವರು ಮಾತ್ರ ಸಮಸ್ಯೆಗಳನ್ನ ನೀಗಿಸೋದಂತಲ್ಲ, ಮಧ್ಯಮ ವರ್ಗದವರು ಮತ್ತೆ ಅದಕ್ಕಿಂತ ಕೆಳವರ್ಗದವರು ಕೂಡ ಮಾತ್ರ ಸಮಸ್ಯೆಗಳಿಂದ ಹೊರಬರ್ಲಿಕ್ಕೆ ಈಗಿನಿಂದನೇ ನೀವು ಭವಿಷ್ಯ ನಿಧಿ ತುರ್ತು ನಿಧಿಯನ್ನ ಏನಾದ್ರೂ ನೀವು ಶುರು ಮಾಡ್ತೀರಿ ಅಂತಂದ್ರೆ ನಿಮಗೆ ಧೈರ್ಯ ಜಾಸ್ತಿ ಇರ್ತದೆ, ಆ ತರ ಸಂದರ್ಭಗಳನ್ನ ಎದುರಿಸಲಿಕ್ಕೆ ನಿಮಗೆ ಸಹಾಯ ಆಗ್ತದೆ.
3: ತುರ್ತು ನಿಧಿಯನ್ನ ಯಾವ ರೀತಿ ನಾವು ಆರಂಭ ಮಾಡಬೇಕು, ಅದನ್ನ ಯಾವ ಯಾವ ವಿಚಾರಗಳಿಗೆ ಬಳಸಿಕೊಳ್ಬೇಕು ಮತ್ತೆ ಅದನ್ನ ನಿಭಾಯಿಸುವ ಬಗ್ಗೆ ಹೀಗೆ ಜನಸಾಮಾನ್ಯರಿಗೆ ಬೇಕಾದಂತ ಅನೇಕ ವಿಚಾರಗಳನ್ನು ಹಂಚಿಕೊಂಡ್ರಿ. ಇಷ್ಟು ಹೊತ್ತು ನಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿನ ಕಾಮರ್ಸ್ ವಿಭಾಗದ ಉಪನ್ಯಾಸಕರು ಹಾಗೂ ತೆರಿಗೆ ಸಲಹಾ ಕೇಂದ್ರದ ಸಂಯೋಜಕರಾಗಿರುವ ಡಾಕ್ಟರ್ ಭಾನುಪ್ರಕಾಶ್ ಬಿಇ ಇವರು. ಇವರೊಂದಿಗೆ ಬಿಕಾಂನ ಅಂತಿಮ ವಿಭಾಗದ ವಿದ್ಯಾರ್ಥಿಗಳಾದ ಪ್ರಜ್ವಲ್, ಎಚ್ ಬಿ ಮತ್ತು ಧಾರಿಣಿ ಇವರು ಭಾಗವಹಿಸಿದರು. ಎಲ್ರಿಗೂ ಧನ್ಯವಾದಗಳು.
0: ಧನ್ಯವಾದಗಳು.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಮೊಗಚಾ ಐಕೋಪ್ಯಾನೊ ಉಜ್ರೆ ಎಸ್ಡಿಎಂ ಕಾಲೇಜಿಚೆ ಸಮುದಾಯ ರೇಡಿಯೋ ನಿನಾದ 90.4 ಎಫ್ಎಂ. ಸರ್ ಐಕೋಪ್ಯಾಂಗ್ ಮೊಗಾಸೋ ನಮಸ್ಕಾರ. ಅತಾಮಿ ಐಕೋವ್ಯಾ ಕೊಂಗ್ನಿಪದ ಕೊಂಗ್ನಿನಾದ್ ಕಾರ್ಯಕ್ರಮ.

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನ ಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ